ಇದು ವಿದ್ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಇಂದು 1948 ಶಕವರ್ಷ ಆಷಾಢ ಮಾಸದ 15ನೇ ದಿನ, ಅಂದರೆ 2026ನೇ ಇಸ್ವಿ ಜುಲೈ ತಿಂಗಳ 6ನೇ ತಾರೀಕು ಸೋಮವಾರ. ಸಮಯ ಆಗಿದೆ 5:58:32. ಇದೀಗ ನಮ್ಮ ನಿಲಯದಿಂದ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುವಂತಹ ಸಮಯ. ಆತ್ಮೀಯ ಕೇಳುಗರಿಗೆಲ್ಲ ಲತಾ ಕೇಟಿ ಮಾಡುವ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಹಸಿರು ಕ್ರಾಂತಿಯ ಹರಿಕಾರ, ಭಾರತದ ಮಾಜಿ ಉಪಪ್ರಧಾನಿ ಡಾ ಬಾಬು ಜಗಜೀವನ್ ರಾಮ್ ಅವರ 40ನೇ ಪುಣ್ಯಸ್ಮರಣೆಯ ಅಂಗವಾಗಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಪ್ರಕೃತಿ ನಿರ್ವಹಣೆಗೆ ಸಂಬಂಧಿಸಿದಂತೆ ಇಂದು ಸಚಿವ ಭೈರತಿ ಸುರೇಶ್ ಸಭೆ ನಡೆಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಕಚೇರಿ ಪ್ರಕಟಣೆ ತಿಳಿಸಿದೆ. ರಾಜ್ಯಾದ್ಯಂತ ಜುಲೈ 1ರಿಂದ 31ರವರೆಗೆ ಹಿರಿಯ ನಾಗರಿಕರ ಗುರುತಿನ ಚೀಟಿ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಆಧಾರ್ ಕಾರ್ಡ್, ಭಾವಚಿತ್ರ, ರಕ್ತದ ಗುಂಪಿನ ಮಾಹಿತಿ ಒಳಗೊಂಡ ಅರ್ಜಿ ಸಲ್ಲಿಸುವ ಮೂಲಕ ಹಿರಿಯ ನಾಗರಿಕರ ಗುರುತಿನ ಚೀಟಿ ಪಡೆಯಬಹುದು ಎಂದು ಮೂಲಗಳು ತಿಳಿಸಿವೆ. ಮತದಾರರ ಪಟ್ಟಿ ಪರಿಷ್ಕರಣೆಯ ಸಂದರ್ಭದಲ್ಲಿ ಗಣತಿ ನಮೂನೆ ಭರ್ತಿ ಮಾಡುವ ಸಂದರ್ಭ ಮಾಹಿತಿ ದಾಖಲಿಸುವಾಗ ಅತ್ಯಂತ ಎಚ್ಚರಿಕೆ ವಹಿಸಬೇಕು. ಪ್ರಸ್ತುತ ಮತದಾರರ ಕುಟುಂಬದ ಮಾಹಿತಿ ತಪ್ಪಾಗಿ ನಮೂದಾಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಸೂಚಿಸಿದ್ದಾರೆ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿ ಇಂದು ನಡೆಯಲಿರುವ ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು 232 ಧಾನ್ಯ ಸಂಗ್ರಹ ಗೋದಾಮುಗಳ ಉದ್ಘಾಟನೆ, ಸಹಕಾರ ವನಕ್ಕೆ ಭೂಮಿ ಪೂಜೆ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಭಾರತವು ಬ್ರಿಕ್ಸ್ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವ ಹಿನ್ನೆಲೆಯಲ್ಲಿ 2 ದಿನ

ಗಳ ಬ್ರಿಕ್ಸ್ ಮಹಿಳಾ ಕಾರ್ಯಕಾರಿ ಗುಂಪಿನ ಸಭೆ ಇಂದು ಕೇರಳದ ಕೊಚ್ಚಿಯಲ್ಲಿ ಆರಂಭವಾಗಲಿದೆ. ಮಹಿಳಾ ಸಬಲೀಕರಣ, ಮಹಿಳೆಯರ ನೇತೃತ್ವದ ಅಭಿವೃದ್ಧಿ ಸೇರಿದಂತೆ ಪ್ರಮುಖ ವಿಷಯಗಳ ಕುರಿತು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಹಿರಿಯ ಅಧಿಕಾರಿಗಳು ಚರ್ಚೆ ನಡೆಸಲಿದ್ದಾರೆ. ಇದೇ 8 ಮತ್ತು 9 ನಡೆಯಲಿರುವ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆಗೆ ಇದು ಭದ್ರ ಅಡಿಪಾಯ ಹಾಕಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಲಂಡನ್ನಲ್ಲಿ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ನಡುವೆ ನಿನ್ನೆ ನಡೆದ ಐಸಿಸಿ ಮಹಿಳೆಯರ ಟಿ20 ವಿಶ್ವಕಪ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ 7 ವಿಕೆಟ್ಗಳ ಜಯ ಸಾಧಿಸಿದೆ. ಇಂಗ್ಲೆಂಡ್ ತಂಡ ನೀಡಿದ 151 ರನ್ಗಳ ಗುರಿ ಬೆನ್ನತ್ತಿದ ಆಸ್ಟ್ರೇಲಿಯಾ 17.1 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 153 ರನ್ ಗಳಿಸಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ನಮಸ್ತೆ ಶುಭೋದಯ ಎಲ್ಲ ಆತ್ಮೀಯ ಕೇಳುಗರಿಗೆ. ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಡುವಂತಹ ಸಮಯ 6:05 ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳನ್ನ ಕೇಳಬಹುದು. 7:05 ಕೇಳಿ ಪ್ರದೇಶ ಸಮಾಚಾರ. 7:15 ಎಂದಿನಂತೆ ಶುಭೋದಯ ಕರ್ನಾಟಕದಲ್ಲಿ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು, ಅದಾದ ನಂತರ ಚಲನಚಿತ್ರ ಗೀತೆಗಳನ್ನ ಕೇಳಬಹುದು. 7:35 ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಬಹುದು. ನಂತರ 9:00 ಕಾರ್ಯಕ್ರಮ ಇಂದಿನ ವಿಶೇಷ. 10:02 ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಹಳೆಯ ಸುಮಧುರ ಗೀತೆಗಳನ್ನ ಕೇಳಬಹುದು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಗೀತೆಗಳನ್ನ ಕೇಳಬಹುದು. 11:30 ಕಲಾಭಾರತಿ. 12:00 ಪ್ರದೇಶ ಸಮಾಚಾರವನ್ನ ಕೇಳಬಹುದು. 12:05 ಕೇಳಿ ಕರೆಗೊಂದು ಹಾಡು, ನಿಮ್ಮ ನೆಚ್ಚಿನ ಗೀತೆಯನ್ನ ಕರೆ ಮೂಲಕ ಕೇಳಬಹುದು. 1:02 ಕನ್ನಡ ಚಿತ್ರಗೀತೆಗಳನ್ನ ಕೇಳಬಹುದು. 1:10 ಕೇಳಿ ಕನ್ನಡದಲ್ಲಿ ವಾರ್ತೆಗಳು. 1:20 ಇಮೇಲ್ ಮತ್ತು ಕಾಗದ ಆಧಾರಿತ ಚಲನಚಿತ್ರ ಗೀತೆಗಳನ್ನ ಆಲಿಸಬಹುದು. 2:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 2:15 ಕಾರ್ಯಕ್ರಮ ಸ್ಪಂದನ, ಇಮೇಲ್ ಆಧಾರಿತ ಕಾರ್ಯಕ್ರಮ ಇದಾಗಿದೆ. 2:30 ಪ್ರದೇಶ ಸಮಾಚಾರವನ್ನ ಕೇಳಬಹುದು. 2:40 ಚಿತ್ರತಾಣ, ಒಂದೇ ಚಲನಚಿತ್ರದ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ. 3:00 ಕೇಳಿ ಕಾರ್ಯಕ್ರಮ ಸಖಿ ಸಹೇಲಿ, ಹಿಂದಿ ಕಾರ್ಯಕ್ರಮ. 4:00 ಕಾರ್ಯಕ್ರಮ ಪರಿಮಳ. 5:05 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಣ್ಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:02 ಸೇಫ್ ಡ್ರೈವ್ನಲ್ಲಿ ಗಾನ ಬಜಾನ. 6:40 ಪ್ರದೇಶ ಸಮಾಚಾರವನ್ನ ಕೇಳಬಹುದು. 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. 7:02 ಗಾನ ಬಜಾನ ಮುಂದುವರಿಯಲಿದೆ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಣ್ಣ ಎಂ ಶಿವರಾಮ್. 7:35 ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಬಹುದು. 8:02 ಭಾವಚಿತ್ತಾರ, ಭಾವಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ ಇದಾಗಿದೆ. 9:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ವಾರ್ತೆಗಳನ್ನ ಕೇಳಬಹುದು. 9:15 ಹಿಂದಿ ಮೆಲೋಡೀಸ್, ಹಿಂದಿ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ. 10:02 ಪ್ರೇಮ ನಿನಾದ. ಇದಾಗಿತ್ತು ನಮ್ಮ ಈ ದಿನದ ಕಾರ್ಯಕ್ರಮಗಳ ಕಿರು ಪರಿಚಯ. ಆತ್ಮೀಯ ಕೇಳುಗರಿಗೆಲ್ಲ ನಾದೋಪಾಸನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಕೇಳಿ ವೆಂಕಟೇಶ್ ಬಾಬು ಅಲ್ಕೋಡ್ ಅವರ ಧ್ವನಿಲಿ ಶ್ಯಾಮಸುಂದರ ದಾಸರ ರಚನೆ ಇರುವಂತಹ ಗೀತೆ.

ಚಿಂತೆಗಳನ್ನ ದೇವರಿಗೆ ಅರ್ಪಿಸಬಿಡಿ. ಯಾಕಂದ್ರೆ ನಮ್ಮ ಸಮಸ್ಯೆಯ ಗಾತ್ರಕ್ಕಿಂತ ನಮ್ಮನ್ನ ಕಾಯುವಂತಹ ಆ ಶಕ್ತಿಯ ಗಾತ್ರ ದೊಡ್ಡದಾಗಿರುತ್ತೆ ಅಂತ ಹೇಳ್ತಾ ಈಗ ಕೇಳಿ ಗಣಪತಿ ಭಟ್ಟವರ ಧ್ವನಿಯಲ್ಲಿ ಬಸವಣ್ಣನವರ ರಚನೆ ಇರುವಂತಹ ಒಂದು ಗೀತೆ.

ಪ್ರಾರ್ಥನೆ ಅಂದ್ರೆ ಕೇವಲ ಬೇಡೋದಲ್ಲ, ಅದ್ರ ಜೊತೆ ನಮ್ಮ ಮನಸ್ಸನ್ನ ಭಗವಂತನಿಗೆ ಅರ್ಪಿಸಿ ನೆಮ್ಮದಿಯನ್ನ ಪಡೆಯುವಂತಹ ಕ್ರಿಯೆ ಅಂತ ಹೇಳ್ಬೋದು. ಹಾಗೆಯೇ ಈ ಭಕ್ತಿ ಅಂದ್ರೆ ಕೇವಲ ಪೂಜೆ ಅಲ್ಲ, ಸತ್ಕರ್ಮಗಳನ್ನ ಮಾಡ್ತಾ ಎಲ್ಲದರಲ್ಲೂ ಕೂಡ ದೈವತ್ವವನ್ನ ಕಾಣೋದೇ ನಿಜವಾದ ಭಕ್ತಿ ಅಂತ ಹೇಳ್ತಾ ಈಗ ಕೇಳಿ ಎಸ್ ಜಾನಕಿ ಅವರು ಧ್ವನಿಯಾಗಿರುವಂತಹ ಭಕ್ತಿಗೀತೆ.

ಗುರುಕಾರುಣ್ಯದ ಕಣ್ಣು ತೆರೆದ ಬಳಿಕ ಕತ್ತಲೆ ಎಂಬುದು ಎಲ್ಲಿ ಅಡಗಿತೋ ಅಯ್ಯ? ತನು ಕರಗಿ ಮನ ನೀರಾಗಿ ನಿಮ್ಮಲ್ಲಿ ಬೆರೆತ ಬಳಿಕ ಬೇರೆ ಲೋಕವುಂಟೆ ಅಯ್ಯ? ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂತ ಹೇಳಿದ್ದಾರೆ ನಮ್ಮ ಉರಿಲಿಂಗ ಪೆದ್ದಿ ವಚನಕಾರರು. ಅಂದರೆ ಸದ್ಗುರುವಿನ ಕೃಪೆಯಿಂದ ಭಕ್ತಿಯ ಕಣ್ಣನ್ನು ತೆರೆದಾಗ ಮನಸ್ಸಿನ ಅಜ್ಞಾನವೆಂಬ ಕತ್ತಲೆ ನಾಶವಾಗತ್ತೆ. ಭಕ್ತಿಯಿಂದ ತನು ಮನ ಕರಗಿ ದೇವನಲ್ಲಿ ಒಂದಾದ ಮೇಲೆ ಪ್ರತ್ಯೇಕವಾದಂತಹ ಅಸ್ತಿತ್ವವೇ ಇರೋದಿಲ್ಲ ಅಂತ ಈ ಒಂದು ವಚನ ಸಾರತ್ತೆ. ಈಗ ಕೇಳಿ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಶ್ರೀಕಂಠಯ್ಯ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ತೊರೆ ಭಕ್ತಿ ಇಲ್ಲದೆ ನೆರೆ ನಂಬಿಕೆ ಇಲ್ಲದೆ ಬರಿಯ ಜಪವ ನೋಡಿದರೆ ಒಲಿವನೇ ಶಿವನು. ಅಂತರಂಗ ಶುದ್ಧವಿಲ್ಲದ ಭಕ್ತಿ ಕಂಕರ ಕಲ್ಲನ್ನು ತೊಳೆಯುವಂತೆ ಕಾಣ ಅಂಬಿಗರ ಚೌಡಯ್ಯ ಅಂತ ಹೇಳಿದ್ದಾರೆ ತಮ್ಮ ವಚನಗಳಲ್ಲಿ. ಒಳಗಡೆ ನಂಬಿಕೆ ಮತ್ತು ನದಿಯಂತಹ ಪವಿತ್ರವಾದ ಭಕ್ತಿ ಇಲ್ಲದೆ ಬರೀ ಮಂತ್ರ ಮತ್ತು ಜಪಗಳಿಂದ ನಾವೇನಾದರೂ ನಮ್ಮ ಭಕ್ತಿಯನ್ನು ತೋರಿಸ್ಲಿಕ್ಕೆ ಹೋದರೆ ಆ ದೇವರು ಒಲಿಯಲಾರ. ಅಂತರಂಗ ಶುದ್ಧವಿಲ್ಲದ ಭಕ್ತಿ ಕೇವಲ ಕಲ್ಲನ್ನು ತೊಳೆದಂತೆ ವ್ಯರ್ಥ ಆಗತ್ತೆ ಅಂತ ಹೇಳ್ತಾ ಭಕ್ತಿಯ ಆಂತರಿಕ ಶುದ್ಧತೆಯನ್ನು ತಮ್ಮ ವಚನಗಳಲ್ಲಿ ಈ ರೀತಿ ಹೇಳಿದ್ದಾರೆ. ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ ಗಾನಯೋಗಿ ಪಂಚಾಕ್ಷರ ಗವಾಯಿ ಚಲನಚಿತ್ರದಿಂದ.

ಮಣಿಕಂಠನ ಮಹಿಮೆ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ವಿಜಯ ನಾರಸಿಂಹ ಅವರ ರಚನೆ, ವಿಶ್ವನಾಥನ್ ಎಂ ಎಸ್ ಮತ್ತು ಕೆ ಎನ್ ಮಹಾದೇವನ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳಿದ್ವಿ. ಈಗ ಕೇಳಿ ಮತ್ತೊಂದು ಭಕ್ತಿಗೀತೆ. ಎಸ್ ಎ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವಂತಹ ಈ ಗೀತೆ ಸೇವಂತಿ ಸೇವಂತಿ ಚಲನಚಿತ್ರದಿಂದ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಕಾಯಕದ ಮಹತ್ವ ಮತ್ತು ಅತಿಯಾಸೆಯ ಖಂಡನೆಯನ್ನು ಆಯ್ದಕ್ಕಿ ಲಕ್ಕಮ್ಮನವರು ತಮ್ಮ ವಚನದಲ್ಲಿ ಈ ರೀತಿ ಹೇಳಿದ್ದಾರೆ. ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಈ ಸೆಕ್ಕೆಯಾಸೆ ನಿಮಗೇಕೆ, ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗಕ್ಕೆ ದೂರ ಮಾಡಯ್ಯ ಅಂತ ಕೇಳಿದ್ದಾರೆ. ಇಷ್ಟೊಂದು ಹಕ್ಕಿಯ ಆಸೆ ನಮ್ಗೆ ಆಗಬೇಕು? ಅತಿಯಾದ ಆಸೆಯನ್ನು ದೇವರೆಂದಿಗೂ ಒಪ್ಪೋದಿಲ್ಲ. ನಮ್ಮ ಕಾಯಕಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತರಬೇಕು. ಹೀಗಾದರೆ ಮಾತ್ರ ನಮ್ಮ ಜೀವನ ಸುಖಕರವಾಗಿ ಇರುತ್ತೆ ಅಂಥೇಳಿ ತಮ್ಮ ವಚನಗಳ ಮೂಲಕ ಹೇಳಿದ್ದಾರೆ. ಈಗ ಕೇಳಿ ಭಗವಾನ್ ಶ್ರೀ ಸಾಯಿಬಾಬಾ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಗೀತೆಗೆ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಭಕ್ತಿಗೀತೆ.

ಸಮಯ ಆಗಿದೆ 6:56. ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇನ್ನೇನು ನಮ್ಮ ಈ ದಿನದ ಭಕ್ತಿ ಚಿಂತನೆಯ ನಾದೋಪಾಸನೆ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಈ ಒಂದು ಕಾರ್ಯಕ್ರಮ ತಮ್ಮ ಮನಸ್ಸಿಗೆ ಭಕ್ತಿ ಮತ್ತು ಶಕ್ತಿಯನ್ನು ತಂದಿದೆ ಅಂತ ಭಾವಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಅನನ್ಯ ಭಾಗತ್ ಅವರ ಧ್ವನಿಯಲ್ಲಿರುವಂತಹ ನಾನೇ ಚಲನಚಿತ್ರದ ರಾಘವೇಂದ್ರ ಕೆ ಮತ್ತು ಗೊಲ್ಲಹಳ್ಳಿಯವರ ಒಂದು ರಚನೆ, MS ತ್ಯಾಗರಾಜ್ ಅವರ ಸಂಗೀತ ಸಂಯೋಜನೆಯಲ್ಲಿರುವಂತಹ ಗೀತೆಯೊಂದಿಗೆ ನಾವು ಮುಗಿಸ್ತಾ ಇದ್ದೇವೆ.

0: ಸಮಯ ಆಗ್ತಿದೆ 7 ಗಂಟೆ. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಇಂಡೋನೇಷ್ಯಾಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಅಲ್ಲಿಗೆ ಗುರುದೇವ್ ರವೀಂದ್ರನಾಥ ಟ್ಯಾಗೂರರ ಭೇಟಿಯ ಶತಮಾನೋತ್ಸವದ ಅಂಗವಾಗಿ 15 ತಿಂಗಳ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಲಿದೆ. ಬ್ರಿಕ್ಸ್ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ 2 ದಿನಗಳ ಸಭೆಯು ಅಸ್ಸಾಂನ ಗೌಹಾಟಿಯಲ್ಲಿ ಇಂದು ಆರಂಭವಾಗಲಿದೆ. ಭಾರತ ಈ ಸಭೆಯ ಆತಿಥ್ಯ ವಹಿಸಿದೆ. ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾದಲ್ಲಿ ಇಂದಿನಿಂದ 3 ದಿನ ನಡೆಯಲಿರುವ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ತಜ್ಞರ ಅಂತರ ಸರ್ಕಾರಿ ಗುಂಪಿನ 9ನೇ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ರಾಷ್ಟೀಯ ಇ ಆಡಳಿತ ಪ್ರಶಸ್ತಿ 2026ರಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ನ ಪ್ರಮುಖ ಉಪಕ್ರಮವಾದ ಐಸಿಎಂಆರ್ ಮೈಂಡ್ಸ್ ರಾಷ್ಟೀಯ ಆರೋಗ್ಯ ಸಂಶೋಧನಾ ಆದ್ಯತಾ ಯೋಜನೆಗೆ ಚಿನ್ನ ಲಭಿಸಿದೆ. ವಾಣಿಜ್ಯ ವಲಸೆ ಸೇರಿದಂತೆ ವಿವಿಧ ನೀತಿ ನಿರೂಪಣೆ ವಿಷಯಗಳಲ್ಲಿ ವಿದೇಶಾಂಗ ಸಚಿವಾಲಯಕ್ಕೆ ಸಲಹೆ ನೀಡುತ್ತಿರುವುದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಹೇಳಿಕೊಳ್ಳುತ್ತಿದ್ದು ಇದರಲ್ಲಿ ಸತ್ಯಾಂಶವಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಸತ್ಯಶೋಧನಾ ಘಟಕ ತಿಳಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಮಧ್ಯಾಹ್ನ ಬೀದರ್ನ ನೂತನ ಅನುಭವ ಮಂಟಪಕ್ಕೆ ಭೇಟಿ ನೀಡಿ ಕಾಮಗಾರಿಯ ಪ್ರಗತಿ ಪರಿಶೀಲನೆ ನಡೆಸಲಿದ್ದಾರೆ. ಬಳಿಕ ಸಂಜೆ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಪೋತೇನಹಳ್ಳಿ, ವೇದಲವೇಣಿ, ಕದಿರೇನಹಳ್ಳಿ ಮತ್ತು ಜಿಲ್ಲಾ ಕುಂಟೆಗೆ ಮಂಜೂರಾಗಿರುವ ತಲಾ 65 ಲಕ್ಷ ರೂಪಾಯಿ ವೆಚ್ಚದ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಕಟ್ಟಡ ಕಾಮಗಾರಿಗೆ ಸಂಸದ ಡಾ ಕೆ ಸುಧಾಕರ್ ಇಂದು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಮಳೆಯಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆ ಹಾನಿ ಕುರಿತಂತೆ ಶೀಘ್ರ ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರಾಕೃತಿಕ ವಿಕೋಪ ನಿರ್ವಹಣೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಮುಂಗಾರು ಅವಧಿಯಲ್ಲಿ ಸಂಭವಿಸಬಹುದಾದ ಪ್ರಕೃತಿ ವಿಕೋಪಗಳನ್ನು ಸಮರ್ಥವಾಗಿ ಎದುರಿಸಲು ಎಲ್ಲ ಇಲಾಖೆಗಳು ಪರಸ್ಪರ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
0: ಯಾಕೆ ಆದ್ರೆ? ನಾನು
1: ಒಬ್ರೇ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವ್ ಆಗ್ತೀರಾ.
0: ಅಷ್ಟೊಂದ್ ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ. ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ

0: ಜೈಲಿಗೆ ಹೋಗ್ತಾನೆ.
1: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪುಲಿಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
3: ಹಾಯ್.
0: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಬೆಟ್ಟ ಗುಡ್ಡ
5: ಕೆರೆ ಕುಂಟೆ
4: ಗಿಡ ಮರಗಳಿಲ್ಲದ ಊರು
5: ಮರುಭೂಮಿ ಇದ್ದಂತೆ.
4: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
5: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
4: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
5: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
4: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
5: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಕೊಪ್ಪಳ ಜಿಲ್ಲೆ ಹಿರೇಬೆಣಕಲ್ಲಿನ ಮೋರ್ಯಾರ್ ಆವಾಸ ಸ್ಥಾನ ಅಭಿವೃದ್ಧಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ 80 ಲಕ್ಷ ರೂಪಾಯಿ ಅನುದಾನ. ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಮತ್ತು ನೀರಿನ ಮಿತವ್ಯಯಕ್ಕೆ ಆಡಳಿತ ಸುಧಾರಣಾ ಇಲಾಖೆ ಒತ್ತು. ಮಾದಕ ದ್ರವ್ಯ ವ್ಯಸನ ಮುಕ್ತತೆ ಜಾಗೃತಿ ಕಾರ್ಯಾಗಾರ ಕಲಬುರಗಿಯಲ್ಲಿ ಸಂಪನ್ನ. ಇಂದು ವಿಶ್ವ ಪ್ರಾಣಿಜನ್ಯ ರೋಗಗಳ ಜನಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಹಿರೇಬೆಣಕಲ್ಲಿನ ಆದಿಮಾನವ ಮೋರ್ಯಾರ್ ಆವಾಸ ಸ್ಥಾನದ ಬೆಟ್ಟಗಳು ಬೃಹತ್ ಶಿಲಾಯುಗದ ನೆಲೆಯಾಗಿದ್ದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ತಾತ್ಕಾಲಿಕ ಸ್ಥಾನ ಪಡೆದಿವೆ. ಕುಬ್ಜರ ಬೆಟ್ಟ ಎಂದು ಕರೆಯಲಾಗುವ 7 ಬೆಟ್ಟಗಳಲ್ಲಿನ ಸಮಾಧಿ, ವರ್ಣಚಿತ್ರಗಳ ಸಂರಕ್ಷಣೆ ಮತ್ತು ಮೂಲಸೌಕರ್ಯಗಳ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಲಾಗುವುದು ಎಂದು ಕೊಪ್ಪಳ ಜಿಲ್ಲೆ ಉಸ್ತುವಾರಿ ಕಾರ್ಯದರ್ಶಿ ಕೆಪಿ ಮೋಹನ್ ರಾಜ್ ಆಕಾಶವಾಣಿಗೆ ತಿಳಿಸಿದ್ದಾರೆ. ಈ ಕುರಿತು ಒಂದು ವರದಿ.
1: ಹಿರೇಬೆಣಕಲ್ ಗ್ರಾಮದ ಮೋರ್ಯಾರ ಬೆಟ್ಟಗಳಲ್ಲಿ ಅರಣ್ಯ ಇಲಾಖೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಶೀಘ್ರ ಕೈಗೆತ್ತಿಕೊಳ್ಳಲಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಮ್ಯಾಕ್ರೋ ಅನುದಾನದಡಿ 80 ಲಕ್ಷ ರೂಪಾಯಿ ಅನುದಾನ ಲಭ್ಯವಾಗಿದೆ. ಟೆಂಡರ್ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಮೋರ್ಯಾರ ಬೆಟ್ಟ ಸ್ಮಾರಕಗಳ ರಕ್ಷಣೆಗೆ ಎಲ್ಲ ರೀತಿಯ ಪ್ರಯತ್ನ ಜಿಲ್ಲಾಡಳಿತ ಕೈಗೊಳ್ಳಲಿದೆ ಎಂದು ಕೊಪ್ಪಳ ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ಮಾಹಿತಿ ನೀಡಿದ್ದಾರೆ. ಹಿರೇಬೆಣಕಲ್ ಮೋರ್ಯಾರ ಬೆಟ್ಟದಲ್ಲಿ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ 3 ರಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದು ಸ್ಮಾರಕ ಮಿತ್ರರ ನೇಮಕ ಹಾಗೂ ರಾತ್ರಿ ವೇಳೆ ಗಸ್ತು ನಿರ್ವಹಿಸಲಾಗುವುದು ಎಂದು ಪ್ರವಾಸೋದ್ಯಮ ಇಲಾಖೆ ಪ್ರಭಾರಿ ಸಹಾಯಕ ನಿರ್ದೇಶಕ ವಿಠಲ ಜಾಬಗೌಡರ್ ತಿಳಿಸಿದ್ದಾರೆ. ಮೋರ್ಯಾರ ಗುಡ್ಡದ ಮಹತ್ವ ಹಾಗೂ ವಿಶೇಷತೆಯ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಇತಿಹಾಸ ಸಂಶೋಧಕ ಹಾಗೂ ಕೆಎಸ್ಸಿಎ ಮಹಿಳಾ ಮಹಾವಿದ್ಯಾಲಯದ ಪ್ರಾಚಾರ್ಯ ಗಂಗಾವತಿಯ ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ್.
2: ಹಿರೇಬೆಣಕಲ್ ದಕ್ಷಿಣ ಭಾರತದ ಅತ್ಯಂತ ಮಹತ್ವದ ಪ್ರಾಗೈತಿಹಾಸಿಕ ನೆಲೆಯಾಗಿದೆ. ಇಲ್ಲಿಯ ಮೋರಿರ್ ಗುಡ್ಡದ ಮೇಲೆ 3000 ವರ್ಷಗಳ ಹಿಂದಿನ ಕಬ್ಬಿಣ ಯುಗ ಬೃಹತ್ ಶಿಲಾಯುಗಕ್ಕೆ ಸೇರಿದ ನೂರಾರು ಆಶ್ಚರ್ಯಕರ ಶಿಲಾ ಸಮಾಧಿಗಳು, ಶಿಲಾಕೋಣೆಗಳು ಮತ್ತು ಗವಿಚಿತ್ರಗಳಿವೆ. ಕ್ರಿಸ್ತಪೂರ್ವ 1200-200 ಬದುಕಿದ್ದ ಮೋರಿಯರ್ ಎಂಬ ಬುಡಕಟ್ಟು ಜನಾಂಗ ತಮ್ಮ ಸತ್ತವರಿಗಾಗಿ ನಿರ್ಮಿಸಿದ ಸ್ಮಾರಕಗಳೇ ಈ ಅಚ್ಚರಿಯ ಶಿಲಾ ಸಮಾಧಿಗಳು ಮತ್ತು ಶಿಲಾಕೋಣೆಗಳು. ಈ ಜನ ಸಾವಿನ ನಂತರದ ಜೀವನದ ಬಗ್ಗೆ ನಂಬಿಕೆಯನ್ನ ಹೊಂದಿದ್ದರು. ಹಾಗಾಗಿ ತಮ್ಮ ಪೂರ್ವಜರ ಆತ್ಮಗಳು ಪುನಃ ಬಂದು ವಾಸಿಸುತ್ತವೆ ಎಂಬ ನಂಬಿಕೆಯಿಂದ ಇಂಥ ಸಮಾಧಿಗಳನ್ನ ರಚಿಸಿದ್ದಾರೆ. 6 ಬೃಹತ್ ಕಲ್ಲು ಚಪ್ಪಡಿಗಳಿಂದ ಸಮಾಧಿಗಳು ಮತ್ತು ಕೋಣೆಗಳನ್ನು ನಿರ್ಮಿಸಿರುವುದು ತಾಂತ್ರಿಕವಾಗಿ ಅಚ್ಚರಿಯ ಸಂಗತಿಯಾಗಿದೆ. ಕಲ್ಲು ಚಪ್ಪಡಿಗಳನ್ನು ಕತ್ತರಿಸಿ ಅವುಗಳನ್ನು ಜೋಡಿಸಿರುವ ರೀತಿ ಆಶ್ಚರ್ಯವನ್ನ ಉಂಟು ಮಾಡುತ್ತದೆ. ಸುತ್ತಮುತ್ತಲಿನ ಗವಿ ಕಲ್ಲಾಸರೆಗಳಲ್ಲಿ ಚಿತ್ರಗಳನ್ನು ಬಿಡಿಸಿದ್ದು ಅವು ಆ ಜನರ ಜೀವನ ಸಂಸ್ಕೃತಿಯ ಮೇಲೆ ಬೆಳಕು ಬೀರುತ್ತವೆ. ಹಿರೇಬೆಣಕಲ್ ಪರಿಸರದಲ್ಲಿ ದಕ್ಷಿಣ

0: ಭಾರತದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಗವಿಚಿತ್ರಗಳು ಕಂಡುಬಂದಿವೆ. ಆದಿಮಾನವನ ಜೀವನ ಸಂಸ್ಕೃತಿಯ ಅಧ್ಯಯನಕ್ಕೆ ಪ್ರಯೋಗಶಾಲೆಯಂತಿರುವ ಹಿರೇಬೆಣಕಲ್ ಮೂರೇರ್ ಗುಡ್ಡವನ್ನ ವಿಶ್ವ ಪರಂಪರೆಯ ತಾಣವನ್ನಾಗಿ ಘೋಷಿಸಿ ಸಂರಕ್ಷಿಸಬೇಕಾಗಿದೆ.
1: ಬೆಂಗಳೂರಿನ ವಿಧಾನಸೌಧ ಸೇರಿದಂತೆ ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಮತ್ತು ನೀರಿನ ಮಿತವ್ಯಯ ಹಾಗೂ ಸಂರಕ್ಷಣೆಗೆ ಆದ್ಯತೆ ನೀಡಲಾಗಿದೆ ಎಂದು ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣಾ ಇಲಾಖೆ ತಿಳಿಸಿದೆ. ವಿದ್ಯುತ್ ಹಿತಮಿತ ಬಳಕೆಗೆ ವಿಧಾನಸೌಧದ ಆವರಣದಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಕ್ಕೆ ಅನುಗುಣವಾಗಿ ಸ್ವಯಂಚಾಲಿತ ಆನ್ಆಫ್ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲ ಹವಾನಿಯಂತ್ರಕಗಳನ್ನು 24ರಿಂದ 26 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿಯೇ ಬಳಸುವಂತೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಲಾಗಿದೆ. ನೀರಿನ ಸಂರಕ್ಷಣೆಯ ದೃಷ್ಟಿಯಿಂದ ಮೇಲ್ಮಟ್ಟದ ನೀರಿನ ಟ್ಯಾಂಕ್ಗಳಿಂದ ನೀರು ವ್ಯರ್ಥವಾಗಿ ಹರಿಯದಂತೆ ತಡೆಯಲು ಬಾಲ್ ವಾಲ್ವ್ಗಳನ್ನು ಅಳವಡಿಸಲಾಗಿದೆ. ವಿಧಾನಸೌಧದ ಉದ್ಯಾನಗಳ ನಿರ್ವಹಣೆಗೆ ಕೇವಲ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಬಳಸಲಾಗುತ್ತಿದೆ. ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ. 15ನೇ ಕೇಂದ್ರ ಹಣಕಾಸು ಆಯೋಗದ ಅನುದಾನದಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಪೋತೇನಹಳ್ಳಿ ವೇದಲವೇಣಿ ಕದಿರೇನಹಳ್ಳಿ ಮತ್ತು ಜೀಲಾಕುಂಟೆಗೆ ತಲಾ 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಯುಷ್ಮಾನ್ ಭಾರತ ಆರೋಗ್ಯ ಕೇಂದ್ರಗಳನ್ನು ನಿರ್ಮಿಸಲಾಗುತ್ತಿದೆ. ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಕೆ ಸುಧಾಕರ್ ಇಂದು ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಕಸಿತ ಭಾರತ 2047ರ ಕನಸನ್ನು ನನಸು ಮಾಡಲು ಮಾದಕ ದ್ರವ್ಯಗಳ ವ್ಯಸನದಿಂದ ಯುವಜನತೆ ದೂರವಿರಬೇಕು, ಕಾನೂನಿನ ಅರಿವು ಹೊಂದಿ ಜವಾಬ್ದಾರಿಯುತ ಪ್ರಜೆಗಳಾಗಬೇಕು ಎಂದು ಕಲಬುರಗಿ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಜಿಎಲ್ ಲಕ್ಷ್ಮೀನಾರಾಯಣ ಕರೆ ನೀಡಿದ್ದಾರೆ. ಶರಣಬಸವೇಶ್ವರ ವಿಶ್ವವಿದ್ಯಾಲಯದ ಪೂಜ್ಯ ದೊಡ್ಡಪ್ಪ ಅಪ್ಪ ಸಭಾಂಗಣದಲ್ಲಿ ಪೊಸ್ಕೋ ಕಾಯ್ದೆ ಹಾಗೂ ಮಾದಕ ದ್ರವ್ಯ ವ್ಯಸನಮುಕ್ತತೆ ಜಾಗೃತಿ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಜಿಲ್ಲಾ ನ್ಯಾಯಾಧೀಶ ಶಶಿಧರ ಶೆಟ್ಟಿ ಮಾತನಾಡಿ, ಮಕ್ಕಳ ದೌರ್ಜನ್ಯ ಪ್ರಕರಣ ಕಂಡುಬಂದಲ್ಲಿ ಮಕ್ಕಳ ಸಹಾಯವಾಣಿ 1098ಕ್ಕೆ ಮತ್ತು ಮಾದಕ ವಸ್ತುಗಳ ಸಾಗಣೆ ಅಥವಾ ಮಾರಾಟದ ಬಗ್ಗೆ 1933 ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಕೋರಿದರು. ಅಖಿಲ ಭಾರತ ಗಂಧರ್ವ ಮಹಾವಿದ್ಯಾಲಯ ಆಯೋಜಿಸುವ ವಿಶಾರದ ಪರೀಕ್ಷೆಯಲ್ಲಿ ಧಾರವಾಡದ ಯುವ ತಬಲಾ ಪ್ರತಿಭೆ ಅಥರ್ವ ರಾಘವೇಂದ್ರ ಘಂಟಣ್ಣವರ್ ಅಖಿಲ ಭಾರತ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಪ್ರಸ್ತುತ ಧಾರವಾಡದ ಜನತಾ ಶಿಕ್ಷಣ ಸಮಿತಿಯ ಆರ್ಎಸ್ ಹುಕ್ಕೇರಿಕರ್ ಪಿಯು ಮಹಾವಿದ್ಯಾಲಯದ ವಿಜ್ಞಾನ ವಿಭಾಗದಲ್ಲಿ ದ್ವಿತೀಯ ವರ್ಷದ ವಿದ್ಯಾರ್ಥಿಯಾಗಿರುವ ಅಥರ್ವ ಖ್ಯಾತ ತಬಲಾಪಟು ಡಾ ಶ್ರೀಹರಿ ದಿಗ್ಗಾವಿ ಅವರಲ್ಲಿ ತಬಲಾ ವ್ಯಾಸಂಗ ಮಾಡುತ್ತಿದ್ದಾರೆ. ಯುವ ಪ್ರತಿಭೆ ಅಥರ್ವ ಘಂಟಣ್ಣವರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
5: ನಾನು ನನ್ನ ಓದಿನೊಂದಿಗೆ ತಬ್ಲಾನೂ ಅಷ್ಟೇ ಸಮವಾಗಿ ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ಕೋತಾ ಬಂದಿದ್ದೀನಿ. ನಾನು ಮೊದಲಿಗೆ ಡಾಕ್ಟರ್ ಮಂಜುನಾಥ್ ಜೋಶಿ ಸರ್ ಕಡೆ 2 ವರ್ಷಗಳ ಕಾಲ ತಬ್ಲಾ ಅಭ್ಯಾಸ ಮಾಡಿದೆ. ಈಗ ಕಳೆದ 12 ವರ್ಷದಿಂದ ನಾನು ಡಾಕ್ಟರ್ ಶ್ರೀಹರಿ ದಿಗ್ಗಾವಿ ಸರ್ ಅಲ್ಲಿ ನಾನು ತಬ್ಲಾ ಅಭ್ಯಾಸ ಮಾಡ್ತಾ ಇದ್ದೀನಿ. ಅವ್ರು ನಂಗೆ ಗುರುಗಳಷ್ಟೇ ಅಲ್ಲ, ಅವ್ರು ನಂಗೊಂದು ರೋಲ್ ಮಾಡೆಲ್ ಇದ್ದಂಗೆ. ಅವರೊಂದಿಗೆ ನಂಗೆ ನಮ್ಮ ಅಪ್ಪ ಅಮ್ಮ ಮತ್ತೆ ನಮ್ಮ ಪರಿವಾರದವರು ಎಲ್ಲಾರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಾವು ಎಷ್ಟು ಸಾಧ್ಯನೋ ಅಷ್ಟು ಟೈಮ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನಮ್ಮ ಎಲ್ಲಾ ಫ್ರೀ ಟೈಮ್ ನಲ್ಲೂ ನಮ್ಮ ಕೆರಿಯರ್ ಡೆವಲಪ್ಮೆಂಟ್ ಅಥವಾ ಕಲ್ಚರಲ್ ಆಕ್ಟಿವಿಟೀಸ್ ತಬ್ಲಾ ಪ್ರಾಕ್ಟೀಸ್ ಗೆ ಹಾಕೊಂಡ್ರೆ ಡೆವಲಪ್ಮೆಂಟ್ ಚೆನ್ನಾಗುತ್ತೆ. ಬಹಳಷ್ಟು ವರ್ಷಗಳ ಪರಿಶ್ರಮ ಇದಕ್ಕೆ ಬೇಕಾಗುತ್ತೆ. ಗುರುಗಳು ನಡೆಸಿದ ಹಾದಿಯಲ್ಲಿ ನೀವು ನಡ್ಕೊಂತ ಹೋದ್ರೆ ನಿಮ್ಮ ಸಾಧನೆ ಉತ್ತುಂಗಕ್ಕೆ ಏರ್ಬೋದು ಅನ್ನೋದ್ ನನ್ನ ಅಭಿಪ್ರಾಯ.

ಪ್ರಾಣಿಗಳು ಮತ್ತು ಮನುಷ್ಯರ ಮಧ್ಯೆ ಹರಡುವ ರೋಗಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ವಿಶ್ವ ಪ್ರಾಣಿಜನ್ಯ ರೋಗ ದಿನಾಚರಣೆ ಇಂದು. ಮೃಗಜನ್ಯ ರೋಗಗಳು ಹೆಚ್ಚಾಗುತ್ತಿವೆ, ಜವಾಬ್ದಾರಿ ಹಂಚಿಕೆ ಹಾಗೂ ಸ್ಥಳಾವಕಾಶ ಎಂಬ ಧ್ಯೇಯದೊಂದಿಗೆ ವಿಶ್ವ ಪ್ರಾಣಿಜನ್ಯ ರೋಗ ದಿನವನ್ನು ಜನಜಾಗೃತಿ ಜಾಥಾ ಹಾಗೂ ಕಾರ್ಯಕ್ರಮಗಳ ಮೂಲಕ ವಿವಿಧೆಡೆ ಆಚರಿಸಲಾಗುತ್ತಿದೆ. ರಾಮನಗರ ಜಿಲ್ಲೆ ಬಸನಪುರದ ಶ್ರೀರಾಮದೇವರ ಬೆಟ್ಟದ ರಣಹದ್ದುಗಳ ವನ್ಯಜೀವಿ ಧಾಮದಲ್ಲಿ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಸಸಿ ನೆಟ್ಟರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ ಎಸ್ ವಿಶ್ವಜಿತ್ ಶೆಟ್ಟಿಯವರು ನಗರದ ಜಿಲ್ಲಾ ನ್ಯಾಯಾಲಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಸಾಂಪ್ರದಾಯಿಕ ಕುಶಲಕರ್ಮಿಗಳ ಅಭಿವೃದ್ಧಿಗಾಗಿ ಪಿಎಂ ವಿಶ್ವಕರ್ಮ ಯೋಜನೆ ಅನುಷ್ಠಾನಗೊಂಡಿದ್ದು, ಜಾಂಗೀಡ್ ಬ್ರಾಹ್ಮಣ ಸಮುದಾಯ ಸದುಪಯೋಗ ಪಡೆದು ಉದ್ಯಮಶೀಲರಾಗಬೇಕು ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಖಿಲ ಭಾರತ ಜಾಂಗೀಡ್ ಬ್ರಾಹ್ಮಣ ಮಹಾಸಭಾ ಆಯೋಜಿಸಿದ್ದ ರಾಷ್ಟೀಯ ಸಾಮಾಜಿಕ ವಿಚಾರ ಸಂಕಿರಣ ಉದ್ಘಾಟಿಸಿ ಅವರು ಮಾತನಾಡಿದರು. ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಸಮಾಜದಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೊಂಡು ಹೆಣ್ಣುಮಗು ಸಬಲಗೊಳ್ಳಬೇಕು ಎಂದು ರಾಜ್ಯಪಾಲರು ಆಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊಪ್ಪಳ ಜಿಲ್ಲೆ ಹಿರೇಬೆಣಕಲ್ಲಿನ ಮೋರ್ಯಾರ್ ಆವಾಸ ಸ್ಥಾನ ಅಭಿವೃದ್ಧಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ 80 ಲಕ್ಷ ರೂಪಾಯಿ ಅನುದಾನ. ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಮತ್ತು ನೀರಿನ ಮಿತವ್ಯಯಕ್ಕೆ ಆಡಳಿತ ಸುಧಾರಣಾ ಇಲಾಖೆ ಒತ್ತು. ಮಾದಕ ದ್ರವ್ಯ ವ್ಯಸನ ಮುಕ್ತತೆ ಜಾಗೃತಿ ಕಾರ್ಯಾಗಾರ ಕಲಬುರಗಿಯಲ್ಲಿ ಸಂಪನ್ನ. ಇಂದು ವಿಶ್ವ ಪ್ರಾಣಿಜನ್ಯ ರೋಗಗಳ ಜನಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ನಮಸ್ತೆ ಶುಭೋದಯ ಎಲ್ಲ ಆತ್ಮೀಯ ಕೇಳುಗರಿಗೆ, ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಮಯ ಆಗಿದೆ 7:16:07. ಈಗ ಕೇಳಿ ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ.
2: ಆಯಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.

0: ಈ ಧ್ವನಿಗೆ ಪರಿಚಯ ಬೇಕೆ?
1: ಸಂಗೀತ ಪ್ರಿಯ ಮಂಗಳದು ಗುಣಿತ ರಂಗ ಮುನಿ ಕುಲೋ ತುಂಗ ಬೆಳಮ್ಮ.
0: ದೇಶ ವಿದೇಶಗಳಲ್ಲಿ ರಾರಾಜಿಸಿದ ಧ್ವನಿ, ನಮ್ಮನ್ನು ಆವರಿಸಿದ ಧ್ವನಿ, ಸಂಗೀತ ಲೋಕದ ದಂತಕಥೆ. ಅವರ ಹಾಡನ್ನ ನಾವು ಕೇಳಿದ್ದೇವೆ, ಆದರೆ ಅವರ ಮಾತು ಎಲ್ಲಿದೆ ಕೇಳಿ. ಹಿಂದೂಸ್ತಾನಿ ಕಲಾವಿದ ಪಂಡಿತ್ ಭೀಮಸೇನ್ ಜೋಶಿ ಅವರ ಮಾತು.
2: ನಮ್ಮಲ್ಲಿ ಬಹುಶಃ ಸಂಗೀತಗಾರರು, ನನಗೇನು ಬರುದಿಲ್ಲ ಇದ್ರ ವಿಚಾರಣೆ ಮಾಡುದಿಲ್ಲ, ನನಗೇನು ಬರುದಿಲ್ಲ ಇದನ್ನ ತಿಳ್ಕೊಂಡು ರಿಯಾಜ್ ಮಾಡಿದ್ರೆ ಅವನ ಗಾನ ಸುಧಾರಿಸ್ತಾರೆ. ಲಕ್ಷದೊಳಗೆ ಒಬ್ಬರು ಆಗ್ಬೇಕಾದ್ರೆ ಲಕ್ಷದೊಳಗೆ ಒಬ್ಬರು ಹಂಗೆ ನಿಮಗೆ ಶಕ್ತಿ ಇರಬೇಕು. 4 ತಾಸು ಕೂಡಲಿಕ್ಕೆ ಬರ್ತಿದ್ದಿಲ್ಲ ಅಂತಂದರೆ 4 ತಾಸು ಹ್ಯಾಂಗ ಆಡೋರು ನೀವು? ಅದಕ್ಕೆ ಯಾವಾಗಲೂ ವ್ಯಾಯಾಮ, ಪ್ರಾಣಾಯಾಮ, ಈಸೋದು, ಇದೆಲ್ಲ ಸಣ್ಣವರಿಂದ ನನಗೆ ಚಟ ಇತ್ತು. ಇದಕ್ಕೆ ಕಾರಣ ಅಂತಂದ್ರೆ ತಂದೆ ತಾಯಿ ಪುಣ್ಯ. 4 ಮಂದಿ ಒಳಗೆ ನೀವು ಬೇರೆ ಇದ್ದೀರಿ ಅಂತ ಹಿಂಗೆ ಕಾಣಿಸ್ಬಾರ್ದು, ಅವರೊಳಗೆ ಬೆರೆಸಿ ಹೋಗ್ಬೇಕು. ಈಗ ಮುಂಬೈದ ಕೆಲವು ಶಾಲೆ ಒಳಗೆ ನಡುವಿನ 10 ಮಿನಿಟಿನ ಸೂಟಿ ಇರ್ತದಲ್ಲ, ಅವಾಗ 3.5 ಮಿನಿಟಿನ ರೆಕಾರ್ಡ್ ಹಚ್ತಾರೆ. ಹುಡುಗರು ಯಾವ ಸೇರ್ತದಲ್ಲ, ಆದ್ರೆ ಸ್ವಲ್ಪ ಕ್ಲಾಸಿಕಲ್ ಟೈಪ್, ಅದರಿಂದ ಅವ್ರಿಗೆ ರುಚಿ ಉತ್ಪನ್ನ ಆಗಿ ಅವ್ರ ಸಂಗೀತ ಕಲೀಲಿಕ್ಕೆ ಈ ಸಂಭಾವನೆ ಎಲ್ಲ ಸಿಕ್ಕಿದ್ರಿಂದ ನನಗೆ ಸಂತೋಷ. ಆ ಸಂಭಾವನೆ ಎಲ್ಲ ನನಗಲ್ಲ, ನನ್ನ ಗಾಯನ ಪದ್ಧತಿ, ನಮ್ಮ ಗುರುಗಳು, ಈ ಕಿರಾಣಿ ಗ್ರಹಣಕ್ಕೆ ಸಿಕ್ಕ ಈ ಸಂಭಾವನೆ. ವ್ಯಕ್ತಿಶಃ ನಾನು ತಗೊಂಬುದಿಲ್ಲ,

ಆಹಾ, ಎಂತಹ ಸುಂದರ ವರ್ಣನೆಯ ಸಾಹಿತ್ಯ ಅಂತಲೇ ಹೇಳ್ಬೋದು. ಸಮಯ ಆಗ್ತಿದೆ ಇನ್ನೇನು 7:35. ಕೆಲವೇ ಕ್ಷಣಗಳಲ್ಲಿ ಕೇಳಬಹುದು ಕನ್ನಡದಲ್ಲೇ ವಾರ್ತೆಗಳು. ಕೇಳ್ತಾರೆ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತದ ಅಧ್ಯಕ್ಷತೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಮುಂಬೈನಲ್ಲಿ ಮುಂದುವರೆದ ಮಳೆ ಅಬ್ಬರ, ಕಟ್ಟಡ ಕುಸಿದು ಕನಿಷ್ಠ 6 ಜನರು ಸಾವು. ಹಾಗೂ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್, ದಾಖಲೆಯ 7ನೇ ಬಾರಿಗೆ ವಿಶ್ವಕಪ್ ಕಿರೀಟ ಮುಡಿಗೇರಿಸಿಕೊಂಡ ಆಸ್ಟ್ರೇಲಿಯಾ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ ನೀಡಲಿದ್ದಾರೆ. 3 ರಾಷ್ಟಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿಯವರು ಇಂದು ಇಂಡೋನೇಷ್ಯಾಗೆ ಭೇಟಿ ನೀಡಲಿದ್ದಾರೆ. ಗುರುದೇವ್ ರವೀಂದ್ರನಾಥ ಟ್ಯಾಗೂರರ ಭೇಟಿಯ ಶತಮಾನೋತ್ಸವದ ಅಂಗವಾಗಿ 15 ತಿಂಗಳ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಇಂಡೋನೇಷ್ಯಾ ಆಚರಿಸಲಿದೆ. ಈ ಕುರಿತು ಮಾಹಿತಿ ನೀಡಿದ ಇಂಡೋನೇಷ್ಯಾದಲ್ಲಿನ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭೇಟಿಯ ವೇಳೆ ಈ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುವುದು. ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಪ್ರದರ್ಶನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವರ್ಷವಿಡೀ ಹಮ್ಮಿಕೊಳ್ಳಲಾಗುವುದು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಲಿದ್ದು, ಉಭಯ ದೇಶಗಳ ನಡುವೆ ಪಾಲುದಾರಿಕೆಯಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೇರಳಂನ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು ಒಟ್ಟಾಗಿ ಸೇರಿ ಎಲ್ಲಾ ವಲಯಗಳಲ್ಲಿ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ದಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವಾಲಯ ತಿಳಿಸಿದೆ. ಮಹಿಳಾ ಕಾರ್ಯಪಡೆ ಸಭೆಯು ಸದಸ್ಯ ರಾಷ್ಟಗಳಿಗೆ ಮಹಿಳಾ ನೇತೃತ್ವದ ಅಭಿವೃದ್ದಿಯನ್ನು ಮುನ್ನಡೆಸುವ ನಿಟ್ಟನಲ್ಲಿ ಒಮ್ಮತವನ್ನು ಮೂಡಿಸಲು ಅವಕಾಶ ಒದಗಿಸುತ್ತದೆ. ಬ್ರಿಕ್ಸ್ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ 2 ದಿನಗಳ ಸಭೆಯು ಇಂದಿನಿಂದ ಅಸ್ಸಾಂನ ಗೌಹಾಟಿಯಲ್ಲಿ ಆರಂಭವಾಗಲಿದೆ. ಈ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದು, ಸಂಸ್ಥೆಗಳ ನಡುವಿನ ನಿರಂತರ ಸಹಕಾರವನ್ನು ಬಲಪಡಿಸುವುದು ಮತ್ತು ಕಾರ್ಯಾಚರಣಾ ಮಟ್ಟದಲ್ಲಿ ಇನ್ನಷ್ಟು ಸಮನ್ವಯ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಕಾರ್ಯಾಚರಣಾ ಸಮನ್ವಯ ಬಲಪಡಿಸುವಿಕೆ, ಗುಪ್ತಚರ ಮಾಹಿತಿ ವಿನಿಮಯ, ಸಾಮರ್ಥ್ಯ ಅಭಿವೃದ್ದಿ ಹಾಗೂ ಮಾದಕ ವಸ್ತುಗಳಿಗೆ ಸಂಬಂಧಿಸಿದ ಹೊಸ ಸವಾಲುಗಳನ್ನು ಎದುರಿಸಲು ಜಂಟಿ ಕಾರ್ಯತಂತ್ರ ರೂಪಿಸುವ ಕುರಿತು ಚರ್ಚೆ ನಿರೀಕ್ಷಿಸಲಾಗಿದೆ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಹಕಾರದಿಂದ ಸಮೃದ್ದಿ ಪರಿಕಲ್ಪನೆಗೆ ಅನುಗುಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು 232 ಧಾನ್ಯ ಸಂಗ್ರಹ ಗೋದಾಮುಗಳ ಉದ್ಘಾಟನೆ, ಸಹಕಾರ ವನಕ್ಕೆ ಭೂಮಿಪೂಜೆ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ಇಂದಿನಿಂದ 3 ದಿನ ನಡೆಯಲಿರುವ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ತಜ್ಞರ ಅಂತರ ಸರ್ಕಾರಿ ಗುಂಪಿನ 9ನೇ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ಈ ಸಭೆಯಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟಗಳು, ಅಂತಾರಾಷ್ಟೀಯ ಸಂಸ್ಥೆಗಳು, ಗ್ರಾಹಕರ ಸಂರಕ್ಷಣಾ ಪ್ರಾಧಿಕಾರಗಳು, ಶಿಕ್ಷಣ ತಜ್ಞರು ಸೇರಿದಂತೆ ಸಂಬಂಧಿತರು ಭಾಗವಹಿಸಿ ಗ್ರಾಹಕರ ಸಂರಕ್ಷಣಾ ಕಾನೂನು

0: ಕಾನೂನು ಮತ್ತು ನೀತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ಸಹಕಾರ ಹಾಗೂ ಸಂವಾದಕ್ಕೆ ಈ ಅಂತರ ಸರ್ಕಾರಿ ತಜ್ಞರ ಗುಂಪು ಪ್ರಮುಖ ವೇದಿಕೆಯಾಗಿದೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಭಾರತಕ್ಕೆ ರಸಗೊಬ್ಬರಗಳು ಮತ್ತು ರಸಗೊಬ್ಬರ ಕಚ್ಚಾ ವಸ್ತುಗಳನ್ನು ಸಾಗಿಸುತ್ತಿದ್ದ ಒಟ್ಟು 15 ಹಡಗುಗಳು ಹಾರ್ಮೋಸ್ ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿವೆ ಎಂದು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ತಿಳಿಸಿದೆ. 15 ಹಡಗುಗಳಲ್ಲಿ 3.32 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾವನ್ನು ಹೊತ್ತು 8 ಹಡಗುಗಳು, 2.57 ಲಕ್ಷ ಮೆಟ್ರಿಕ್ ಟನ್ ಡೈ ಅಮೋನಿಯಾ ಫಾಸ್ಫೇಟ್ ಅನ್ನು ಹೊತ್ತ 4 ಹಡಗುಗಳು ಮತ್ತು 1.11 ಲಕ್ಷ ಮೆಟ್ರಿಕ್ ಟನ್ ಸಲ್ಫರ್ ಅನ್ನು ಹೊತ್ತ 3 ಹಡಗುಗಳು ಭಾರತಕ್ಕೆ ಪ್ರಯಾಣ ಬೆಳೆಸುತ್ತಿವೆ. ಇನ್ನು 5 ಹಡಗುಗಳು ಭಾರತಕ್ಕೆ ಪ್ರಯಾಣ ಬೆಳೆಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಬೈನಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ಮನ್ಖೂರ್ಡ್ ಪ್ರದೇಶದಲ್ಲಿ 3 ಅಂತಸ್ತಿನ ಕಟ್ಟಡ ಕುಸಿದು ಕನಿಷ್ಠ 6 ಜನರು ಸಾವನ್ನಪ್ಪಿದ್ದು ಒಬ್ಬರು ಗಾಯಗೊಂಡಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಸಿಲುಕಿರುವ ಶಂಕೆ ಇದ್ದು ರಾಷ್ಟೀಯ ವಿಪತ್ತು ಪ್ರಕ್ರಿಯೆಯ ಪಡೆ NDRF ಮತ್ತು ವಿವಿಧ ಸಂಸ್ಥೆಗಳ ಸಿಬ್ಬಂದಿ ಆತನನ್ನು ಪತ್ತೆ ಹಚ್ಚಲು ಕಾರ್ಯಾಚರಣೆ ನಡೆಸುತ್ತಿವೆ. ಗಾಯಗೊಂಡವರನ್ನು ರಾಜವಾಡಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಮಳೆಯಿಂದಾಗಿ ಕಟ್ಟಡದ ಭಾಗವಾಗಿರುವ 3 ವಠಾರಗಳು ಕುಸಿದು ಬಿದ್ದಿದ್ದು ಅಗ್ನಿಶಾಮಕ ದಳ, ಮುಂಬೈ ಪೊಲೀಸರು, ಬಿಎಂಸಿ ವಾರ್ಡ್ ಕಚೇರಿ ಮತ್ತು 108 ಆಂಬ್ಯುಲೆನ್ಸ್ ಸೇವೆಗಳ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಶಂಕಿತ ವ್ಯಕ್ತಿಯನ್ನು ಹೊರತೆಗೆಯಲು ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಇಂದು ತನ್ನ ಸದಸ್ಯರ ಸಭೆಯನ್ನು ಕರೆದಿದೆ. ಟ್ರಸ್ಟ್ ಸ್ವೀಕರಿಸಿದ ದೇಣಿಗೆಗಳ ಎಣಿಕೆಯನ್ನು ತನಿಖೆ ಮಾಡುತ್ತಿರುವ ವಿಶೇಷ ತನಿಖಾ ತಂಡ SIT ತನಿಖೆಯಲ್ಲಿ ಹೊರಬಿದ್ದಿರುವ ಅಂಶಗಳು ಸೇರಿದಂತೆ ಹಲವಾರು ಪ್ರಮುಖ ಆಡಳಿತಾತ್ಮಕ ಮತ್ತು ಆರ್ಥಿಕ ವಿಷಯಗಳ ಕುರಿತು ಚರ್ಚಿಸಲು ಸಭೆ ಕರೆಯಲಾಗಿದೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಾಕಿಸ್ತಾನಿ ಪಡೆಗಳು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದಾಗ ಒಬ್ಬ ವ್ಯಕ್ತಿ ಸಾವನ್ನಪ್ಪಿ ಹಲವರು ಗಾಯಗೊಂಡ ನಂತರ ಅಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ಮೂಲಭೂತ ಹಕ್ಕುಗಳು, ಆರ್ಥಿಕ ಪರಿಹಾರ ಮತ್ತು ರಾಜಕೀಯ ಸ್ವಾತಂತ್ರ್ಯಗಳನ್ನು ಒತ್ತಾಯಿಸಿ ನಡೆದ ಪ್ರತಿಭಟನೆಗಳ ಮೇಲೆ ದಮನ ಕಾರ್ಯಾಚರಣೆ ನಡೆಯುತ್ತಿರುವ ಮಧ್ಯೆಯೇ ಈ ಘಟನೆ ನಡೆದಿದೆ. ಪಾಕಿಸ್ತಾನ ವಿರೋಧಿ ಪ್ರತಿಭಟನೆಗಳ ನಂತರ ಈ ಪ್ರದೇಶದಲ್ಲಿ 600 ಹೆಚ್ಚು ನಾಗರಿಕ ಹಕ್ಕುಗಳ ಕಾರ್ಯಕರ್ತರನ್ನು ಬಂಧಿಸಲಾಗಿದೆ ಎಂದು ಮಾಧ್ಯಮ ವರದಿಗಳು ತಿಳಿಸಿವೆ. ಏತನ್ಮಧ್ಯೆ ವಿದೇಶದಲ್ಲಿರುವ ಕಾಶ್ಮೀರಿಗಳು ಪ್ರತಿಭಟನಾಕಾರರನ್ನು ಬೆಂಬಲಿಸಿ ನಿನ್ನೆ ಲಂಡನ್ನಲ್ಲಿ ಪ್ರತಿಭಟನಾ ಸಭೆ ನಡೆಸಿದರು. ಕ್ರಿಕೆಟ್ನಲ್ಲಿ ಇಂಗ್ಲೆಂಡ್ ಅನ್ನು 7 ವಿಕೆಟ್ಗಳಿಂದ ಸೋಲಿಸಿ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕಿರೀಟವನ್ನು ಆಸ್ಟ್ರೇಲಿಯಾ ತಂಡ ಮುಡಿಗೇರಿಸಿಕೊಂಡಿದೆ. ಈ ಮೂಲಕ ದಾಖಲೆಯ 7ನೇ ಬಾರಿಗೆ ಆಸ್ಟ್ರೇಲಿಯಾ ಮಹಿಳಾ ತಂಡ ಟಿ20 ವಿಶ್ವಕಪ್ ಗೆದ್ದಿದೆ. ಇಂಗ್ಲೆಂಡ್ ನಿಗದಿಪಡಿಸಿದ 151 ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಆಸ್ಟ್ರೇಲಿಯಾ 17.1 ಓವರ್ಗಳಲ್ಲಿ 3 ವಿಕೆಟ್ಗಳಿಗೆ 153 ರನ್ ಗಳಿಸಿತು. ಬೆತ್ ಮೂನಿ 64 ರನ್ಗಳೊಂದಿಗೆ ಆಸ್ಟ್ರೇಲಿಯಾ ಪರ ಅತಿ ಹೆಚ್ಚು ರನ್ ಗಳಿಸಿದರು. ಹೂಬೆ ಲೀಚ್ ಫೀಲ್ಡ್ 48 ರನ್ ಗಳಿಸಿದರು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 150 ರನ್ ಗಳಿಸಿತು. ನಾಯಕಿ ನ್ಯಾಟ್ ಸಿವರ್ ಬ್ರಂಟ್, ಅಜೇಯ 58 ರನ್ ಹಾಗೂ ಫ್ರೇಯಾ ಕೆಂಪ್ 44 ರನ್ ಗಳಿಸಿದರು. ಐದು ಬಾರಿಯ ವಿಶ್ವ ಚಾಂಪಿಯನ್ ಬ್ರೆಜಿಲ್ ತಂಡ ನಿನ್ನೆ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ 16ರ ಸುತ್ತಿನಲ್ಲಿ ನಾರ್ವೆ ವಿರುದ್ದ 2-1 ಅಂತರದ ಸೋಲನ್ನು ಅನುಭವಿಸಿದ ನಂತರ ಬ್ರೆಜಿಲ್ನ ಅನುಭವಿ ಆಟಗಾರ ನೇಮರ್ ಜೂನಿಯರ್ ಅಂತಾರಾಷ್ಟೀಯ ಫುಟ್ಬಾಲ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಅವರು ಬ್ರೆಜಿಲ್ ತಂಡದ ಪ್ರಮುಖ ಆಟಗಾರರಾಗಿದ್ದರು. ನಾರ್ವೆ ಪರ

ಎರ್ಲಿಂಗ್ ಹಾಲೆಂಡ್ ಎರಡು ಗೋಲು ಗಳಿಸಿದರು. ಈ ಮೂಲಕ ಆರನೇ ಬಾರಿ ವಿಶ್ವಕಪ್ ಗೆಲ್ಲಬೇಕೆಂಬ ಬ್ರೆಜಿಲ್ ಕನಸು ಮಣ್ಣು ಪಾಲಾಗಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ಆರು ದಿನಗಳ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತದ ಅಧ್ಯಕ್ಷತೆಯಲ್ಲಿ ಎರಡು ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಮುಂಬೈನಲ್ಲಿ ಮುಂದುವರೆದ ಮಳೆ ಅಬ್ಬರ, ಕಟ್ಟಡ ಕುಸಿದು ಕನಿಷ್ಠ ಆರು ಜನರು ಸಾವು. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ದಾಖಲೆಯ ಏಳನೇ ಬಾರಿಗೆ ವಿಶ್ವಕಪ್ ಕಿರೀಟ ಮುಡಿಗೇರಿಸಿಕೊಂಡ ಆಸ್ಟ್ರೇಲಿಯಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

ಸಮಯ 7:45 ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಶುಭೋದಯ ಕರ್ನಾಟಕದಲ್ಲಿ ಭಾವಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಈಗ ಕೇಳಿ ಯಶವಂತ್ ಹಳಬಂದಿ ಅವರ ಧ್ವನಿಯಲ್ಲಿ ರಾಮಗಿರಿ ರವೀಂದ್ರ ಅವರ ಸಾಹಿತ್ಯವಿರುವಂತಹ ಗೀತೆ.

ಕವಿ ತನ್ನ ಕಲ್ಪನಾ ಲೋಕದಲ್ಲಿ ಯಾವ ರೀತಿಯ ವರ್ಣನೆಯನ್ನು ಮಾಡಬಹುದು ಅಂತೇಳಿ ಕೇಳಿಸ್ಕೊಂಡ್ವಿ. ಹಾಗೆ ಈ ಗೀತೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಾವು ಚಿಕ್ಕೋರಿದಾಗೆಲ್ಲ ಕೆಲವೊಂದು ಗೀತೆಗಳನ್ನ ಹಾಡ್ತಾ ಇದ್ವಿ, ಹಾಗೆ ಕೇಳಿದ್ವಿ, ಅಂತಹ ಒಂದು ಗೀತೆಯನ್ನು ಇದೀಗ ಕೇಳುವಂತಹ ಸಮಯ. ವೀಣಾ ಅವರ ಒಂದು ಧ್ವನಿಯಲ್ಲಿ ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ ಅವರ ಸಾಹಿತ್ಯವಿರುವಂತಹ ಗೀತೆ.

ಬಾಲ್ಯದ ನೆನಪುಗಳೆಲ್ಲ ಈಗ ಮರುಕಳಿಸಿದಂತಾಯಿತು. ಈಗ ಕೇಳಿ ವಿನಯ್ ಕುಮಾರ್ ಅವರ ಧ್ವನಿಯಲ್ಲಿ, ಎಸ್ ವಿ ಪರಮೇಶ್ವರ್ ಭಟ್ ಅವರ ರಚನೆ ಇರುವಂತಹ ಗೀತೆ, ಎನ್ ಎಸ್ ಪ್ರಸಾದ್ ಅವರ ಸಂಗೀತ ಸಂಯೋಜನೆ ಇದೆ.

ಇದು ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7:57:28. ನಿಮ್ಮ ಮೆಸೇಜ್ಗಳ ಸಾಲು ಕಣ್ಣ ಮುಂದೆ ನಿಂತಿದೆ. ಇದೀಗ ಬಗೆಹರಿಸುವಂತಹ ಸಮಯ. ಬಾದಾಮಿ ತಾಲೂಕಿನ ಕೆರೂರು ಪಟ್ಟಣದ ಅರಣವ ಕುಬೇರ ಬಂಗಾರಿಯವರು ಸಂದೇಶನ ಕಳಿಸಿದ್ದಾರೆ. ಹಾಗೆ ಸಂದೇಶನ ಕಳಿಸಿದರೆ ಬಿ ಇಂದುಮತಿ ಅವರು ಯಲಹಂಕಿಂದ, ಮಾಧವನ್ ಜಯಲಕ್ಷ್ಮಿಯವರು ಚೆನ್ನೈಯಿಂದ ಸಂದೇಶನ ಕಳಿಸಿದರೆ, ಬಸಯ್ಯ ಸ್ವಾಮಿ ಬೀದರ್ ತಾಲೂಕಿಂದ ಇಮಾಬಾಬಾದ್ನ ಅವರು ಸಂದೇಶನ ಕಳಿಸಿದ್ದಾರೆ. ಹಾಗೆ ಸಂದೇಶನ ಕಳಿಸಿದರೆ ರಾಮಚಂದ್ರಪ್ಪ ಸಂಡೂರು, ಹಾಗೆ ಟಿ ಆರ್ ಮಿಲ್ ಚಾಮರಾಜಪೇಟೆ ಗಣೇಶನ್ ಅವರು ಸಂದೇಶನ ಕಳಿಸಿದ್ದಾರೆ. ನಳಿನಾ ಲಂಕೇಶ್ ವಿಜಯನಗರಿಂದ ಸಂದೇಶನ ಕಳಿಸಿದರೆ, ಇನ್ನು ಚಂದ್ರಮತಿ ಪ್ರಕಾಶ್ ರಾಜಾಜಿನಗರಿಂದ ಸಂದೇಶನ ಕಳಿಸಿದ್ದಾರೆ. ಚಂದ್ರಮತಿ ಪ್ರಕಾಶ್ ಹಾಗೆ ಸಂಧ್ಯಾ ಮೋಹನ್ ಬಿ ಆರ್ ಎಂ ನಗರಿಂದ ಸಂದೇಶನ ಕಳಿಸಿದ್ದಾರೆ. ಸಂದೇಶನ ಕಳಿಸಿದ್ದಾರೆ ನಂಬರ್ ಎಂಡಿಂಗ್ ವಿತ್ 54876. ದಯಮಾಡಿ ಮುಂದೆ ನೀವು ಸಂದೇಶನ ಕಳಿಸುವಾಗ ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಿ. ಎನ್ ಆರ್ ಕೃಷ್ಣಮೂರ್ತಿ ಅರಸಿಕೆರೆಯಿಂದ ಸಂದೇಶನ ಕಳಿಸಿದ್ದಾರೆ. ದಿಲೀಪ ದೊಡ್ಡಮನಿ ಹೂವಿನ ಹಡಗಲಿಯಿಂದ ಸಂದೇಶನ ಕಳಿಸಿದ್ದಾರೆ. ಬೀದರ್ ಗಣೇಶ್ ನಗರಿಂದ ಮುದ್ದಾ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ ಮತ್ತು ಕುಟುಂಬದವರು ಸಂದೇಶನ ಕಳಿಸಿದ್ದಾರೆ. ಹಾಗೆ ಎಸ್ ರಾಜು ಚಿಕ್ಕ ಹಂಕನಹಳ್ಳಿಯಿಂದ ಸಂದೇಶನ ಕಳಿಸಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್, ಕವಿತಾ ಅವರು ಸಂದೇಶನ ಕಳಿಸಿದ್ದಾರೆ. ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದಿಂದ. ಚನ್ನಪ್ಪ ಜೆ ಪಿ ನಗರ್ ಅವರು ಸಂದೇಶನ ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಅವರು ಸಂದೇಶನ ಕಳಿಸಿದ್ದಾರೆ. ಬಾಗಲಕೋಟೆ ಬನಹಟ್ಟಿಯಿಂದ ಅಂಕುಶ್ ದೀಪ ಅವರು ಸಂದೇಶನ ಕಳಿಸಿದ್ದಾರೆ. ಮಧು ಜೆ ಚಿತ್ರದುರ್ಗದಿಂದ, ಚಂದುಲಾಲ್ ಅವರು ಕಲಬುರಗಿಯಿಂದ, ಡಾಕ್ಟರ್ ಅನಂತಕುಮಾರ್ ಅವರು ಕಡಬಗುಬ್ಬಿ ತಾಲೂಕಿನಿಂದ, ಹಾಗೆ ಕೌಸಲ್ಯ ಬನಶಂಕರಿಯಿಂದ, ಸುಜಾತ ಆರ್ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಹೀಗೆ ಹಲವಾರು ಸಂದೇಶಗಳು ನಮ್ಮನ್ನು ತಲುಪಿತ್ತು. ಹಾಗೆ ಈ ಬೆಳಗಿನ ಪ್ರಸಾರದಲ್ಲಿ ಮೂಡಿ ಬಂದಂತಹ ನಾದೋಪಾಸನೆಯ ಭಕ್ತಿಗೀತೆಗಳು, ನಂತರದ ಭಾವಗೀತೆಗಳು ನಮಗೆ ಇಷ್ಟ ಆಯಿತು ಅಂತೇಳಿ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ರಿ. ಎಲ್ಲರ ಸಂದೇಶಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಇನ್ನೇನು ಸಮಯ ಆಗ್ತದೆ, 8 ಗಂಟೆ ಕೆಲವೇ ಕ್ಷಣಗಳಲ್ಲಿ ಕೇಳಬಹುದು ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ ನೀಡಲಿದ್ದಾರೆ. 3 ರಾಷ್ಟ್ರಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿ ಅವರು ಇಂದು ಇಂಡೋನೇಷ್ಯಾಗೆ ಭೇಟಿ ನೀಡಲಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯಡಿ ಭದ್ರಾ ಜಲಾಶಯದಲ್ಲಿ ನೀರಿನ ಲಭ್ಯತೆಗೆ ಅನುಗುಣವಾಗಿ ಆಗಸ್ಟ್ ಅಂತ್ಯದ ವೇಳೆಗೆ ಚಿತ್ರದುರ್ಗ ಶಾಖಾ ಕಾಲುವೆಗೆ ಪ್ರಾಯೋಗಿಕವಾಗಿ ನೀರು ಹರಿಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ 2400 ಚದರಡಿ ಒಳಗಿನ ನಿವೇಶನದಲ್ಲಿ ನಿರ್ಮಿಸಿರುವ ವಸತಿ ಕಟ್ಟಡಗಳಿಗೆ ಒಸಿಸಿಸಿ ಇಲ್ಲದೆ ಶಾಶ್ವತ ವಿದ್ಯುತ್ ಸಂಪರ್ಕ ಪಡೆಯಲು ನೀಡಿದ್ದ ಗಡುವನ್ನು ಆಗಸ್ಟ್ 15ರವರೆಗೆ ವಿಸ್ತರಿಸಿ ರಾಜ್ಯ ಸರ್ಕಾರ ತಿದ್ದುಪಡಿ ಆದೇಶ ಹೊರಡಿಸಿದೆ. ಗೃಹಜ್ಯೋತಿ ಯೋಜನೆಯಡಿ ಉಚಿತ ವಿದ್ಯುತ್ ಪಡೆಯುತ್ತಿರುವ ಫಲಾನುಭವಿಗಳ ಮಾಹಿತಿ ಪರಿಶೀಲನೆ ಕಾರ್ಯ ಜುಲೈ 1ರಿಂದ ಆರಂಭವಾಗಿದ್ದು, ಬಾಡಿಗೆದಾರರು ಆಧಾರ್ ಮಾಹಿತಿ ಅಪ್ಡೇಟ್ ಕುರಿತು ಗೊಂದಲ ಬೇಕಿಲ್ಲ ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಪ್ರಸಕ್ತ ಸಾಲಿನ ರಾಷ್ಟೀಯ ಸಾಧನೆ ಮತ್ತು ವಿದ್ಯಾರ್ಥಿ ವೇತನ ಪರೀಕ್ಷೆ ಎನ್ಎಂಎಂಎಸ್ ವಿದ್ಯಾರ್ಥಿ ವೇತನಕ್ಕಾಗಿ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಅರ್ಹ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ತಿಳಿಸಿದೆ. ಬೆಂಗಳೂರು ನಗರದ ವಿಶ್ವೇಶ್ವರಯ್ಯ ಎಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯ ಯುವಿಸಿಇ ಪ್ರಸಕ್ತ ಸಾಲಿನ ಬಿಟೆಕ್, ಎಂಟೆಕ್, ಬಿಆರ್ಕ್ ಇಂಜಿನಿಯರಿಂಗ್ ಮತ್ತು ಇಂಜಿನಿಯರಿಂಗ್ ಏತರ ವಿಷಯಗಳ ಬೋಧನೆಗೆ ಅತಿಥಿ ಉಪನ್ಯಾಸಕ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಿದೆ. ಆಸಕ್ತ ಅಭ್ಯರ್ಥಿಗಳು www.uvce.karnataka.gov.in ಮೂಲಕ ಅರ್ಜಿ ಸಲ್ಲಿಸಬಹುದು. 5 ಬಾರಿಯ ವಿಶ್ವ ಚಾಂಪಿಯನ್ ಬ್ರೆಜಿಲ್ ತಂಡ ನಿನ್ನೆ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನಲ್ಲಿ ನಾರ್ವೆ ವಿರುದ್ದ 2-1 ಅಂತರದ ಸೋಲನ್ನು ಅನುಭವಿಸಿದ ನಂತರ ಬ್ರೆಜಿಲ್ನ ಅನುಭವಿ ಆಟಗಾರ ನೇಮರ್ ಜೂನಿಯರ್ ಅಂತಾರಾಷ್ಟೀಯ ಫುಟ್ಬಾಲ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಅವರು ಬ್ರೆಜಿಲ್ ತಂಡದ ಪ್ರಮುಖ ಆಟಗಾರರಾಗಿದ್ದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗ್ತಿದೆ ಇನ್ನೇನು 8:15. ಕೆಲವೇ ಕ್ಷಣಗಳಲ್ಲಿ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ವಿ ರವಿಚಂದ್ರನ್ ಅವರ ಸಾಹಿತ್ಯ ಮತ್ತು ಸಾಹಿತ್ಯ, ಎಸ್ ಜಿ ಬಾಲಸುಬ್ರಹ್ಮಣ್ಯ ಮತ್ತು ರಂಜಿತ್ ಅವರು ಧ್ವನಿಯಾಗಿರುವಂತಹ ಗೀತೆ ಲಕ್ಷಾಂತರ ಈ ಗೀತೆನ ಕೇಳಿದ್ವಿ. ಈಗ ಇಲ್ಲಿ ಮತ್ತೊಂದು ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಹಾಗೆ ನಂದಿತಾ ಅವರು ಕೂಡ ಈ ಒಂದು ಗೀತೆಗೆ ಧ್ವನಿಗೊಳಿಸಿದ್ದಾರೆ. ಕೆ ಕಲ್ಯಾಣ್ ಅವರ ಸಂಗೀತ ಮತ್ತು ಸಾಹಿತ್ಯವಿದೆ. ತನನಂ ತನನಂ ಚಲನಚಿತ್ರದಿಂದ ಈ ಗೀತೆ.

ನೆನಪಿರಲಿ ಚಲನಚಿತ್ರದಿಂದ ವಿಜಯ್ ಯೇಸುದಾಸ್ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯವಿದ್ದಂತಹ ಗೀತೆನ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ, ಹರಿಕೃಷ್ಣ ಅವರ ಧ್ವನಿಯಲ್ಲಿರುವಂತಹ ಈ ಗೀತೆ ರಾಜಾ ಹುಲಿ ಚಲನಚಿತ್ರದಿಂದ, ಯೋಗರಾಜ್ ಭಟ್ ಅವರ ರಚನೆ, ಹಂಸಲೇಖ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ. ಚಕ್ರವ್ಯೂಹ ಇದು, ಚಕ್ರವ್ಯೂಹ.

ಸಮಯ 8:58 ನೀವು ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ 102.9 FM. ನಮ್ಮ ಈ ದಿನದ ಶುಭೋದಯ ಕರ್ನಾಟಕವನ್ನ ಮುಗಿಸುವಂತಹ ಸಮಯ ಇದಾಗಿದೆ. ಎಲ್ಲ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳನ್ನ ಹೇಳ್ತಾ ಹಾಗೆ ನಿಮ್ಮ ಸಂದೇಶಗಳನ್ನ ಓದೋದ್ರ ಕಡೆ ನೋಡೋದಾದ್ರೆ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶನ ಕಳಿಸಿದ್ದಾರೆ. ಹಾಗೆ ದೇವ್ ಮಲ್ನಾಡ್ ಸಕಲೇಶ್ಪುರದಿಂದ ಶುಭೋದಯ ಅಂತ ಹೇಳ್ತಿದ್ದಾರೆ. ರಮೇಶ್ ಎಸ್ ಚೌಗಲ ಅವರು ಕಾಲ್ ಮಾಡಿದ ಮೆಸೇಜ್ನ ಕಳಿಸಿದ್ದಾರೆ. ಪುಷ್ಪಾ ಶಾನ್ ಬೋಗ್ರಾ ಅವರು ಸಂದೇಶನ ಕಳಿಸಿದ್ದಾರೆ. ಹಾಗೆ ನಿರ್ಮಲಾ ಅವರು ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ. ಇನ್ನು ಸಂದೇಶನ ಕಳಿಸಿದ್ದಾರೆ ಅರುಣಾ ಮೈತ್ರಿ ಅವರು. ಎಲ್ಲರ ಸಂದೇಶಗಳಿಗೆ ಧನ್ಯವಾದನ ಹೇಳ್ತಾ ಮತ್ತೆ ಸಿಗಬಹುದು ನಾವು 9 ಗಂಟೆಯ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ.

ನಮಸ್ತೆ, ಶುಭೋದಯ ಎಲ್ಲ ಆತ್ಮೀಯ ಕೇಳುಗರಿಗೆ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ಇಂದಿನ ವಿಶೇಷ ಏನು ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ, ಈ ಒಂದು ಪರಿಸರದಲ್ಲಿ ಪ್ರತಿಯೊಬ್ಬ ಜೀವಿಯು ಕೂಡ ಇನ್ನೊಬ್ಬ ಜೀವಿಯ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಆದರೆ ಕೆಲವೊಮ್ಮೆ ನಮಗೆ ಅದರಿಂದ ಎಷ್ಟು ಅನುಕೂಲ ಆಗುತ್ತೋ ಅದೇ ರೀತಿ ಅನಾನುಕೂಲ ಕೂಡ ಆಗುತ್ತೆ. ಅಂಥದ್ರಲ್ಲಿ ಈ ದಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ಪ್ರಾಣಿ ಸಂಬಂಧಿ ರೋಗಗಳ ದಿನವಂತ ನಾವು ಗುರುತಿಸಲಾಗಿದೆ. ಮತ್ತು ಇದರ ಬಗ್ಗೆ ಒಂದು ಜಾಗೃತಿನ ಮೂಡಿಸುವಂತಹ ಕಾರ್ಯಕ್ರಮ ಕೂಡ ಈ ದಿನ ಇದೆ. ಏನಿದು, ಪ್ರಾಣಿಗಳ ಮೂಲಕ ಯಾವ್ಯಾವ ಕಾಯಿಲೆಗಳು ಬರುತ್ತೆ, ಅದರಿಂದ ನಾವು ಹೇಗೆ ಸೇಫ್ ಆಗಿರ್ಬೋದು ಅಂತ ತಿಳ್ಕೊಳ್ತಾ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಸಾಗಬಹುದು. ಮೊದಲಿಗೆ ಕೇಳಿ ಉದಿತ್ ನಾರಾಯಣ್ ಅವರ ಒಂದು ಗೀತೆ. ಉದಿತ್ ನಾರಾಯಣ್ ಮತ್ತು ನಂದಿತಾ ಕವಿರಾಜ್ ಅವರ ಧ್ವನಿಯಲ್ಲಿ ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ನೀನೆಲ್ಲೋ ನಾನಲ್ಲೇ ಚಲನಚಿತ್ರದಿಂದ ಹೇಮಂತ್ ಮತ್ತು ರಾಜೇಶ್ ಕೃಷ್ಣ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯವಿದ್ದಂತಹ ಗೀತೆನ ಕೇಳಿದ್ರಿ. ಈ ಒಂದು ಗೀತೆಗೆ ರಮೇಶ್ ಕೃಷ್ಣ ಅವರ ಸಂಗೀತ ಸಂಯೋಜನೆ ಇತ್ತು. ಹಾಗೆ ಈ ದಿನ ನಾವು ಪ್ರಾಣಿಗಳಿಂದ ನಮಗೆ ಯಾವ್ಯಾವ ಕಾಯಿಲೆಗಳು ಬರುತ್ತೆ ಅದರ ಬಗ್ಗೆ ಮಾತಾಡ್ತಾ ಸಾಕ್ಬಹುದು ಅಂತ ಹೇಳಿದೆ. ಹಾಗೆಯೇ ಪ್ರತಿ ವರ್ಷ ಜುಲೈ 6ರಂದು ವಿಶ್ವ ಝುನೋನಸ್ ದಿನವನ್ನಾಗಿ ನಾವು ಆಚರಣೆ ಮಾಡಲಾಗುತ್ತೆ. ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವಂತಹ ಸೋಂಕುಗಳು ಅಥವಾ ಕಾಯಿಲೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು ಈ ಒಂದು ದಿನದ ಉದ್ದೇಶ ಆಗಿದೆ. ಹಾಗೆಯೇ ಅಂತಹ ಕಾಯಿಲೆಗಳು ಯಾವುದು ಅಂತ ಹೇಳಿದ್ರೆ ರೀಬೀಸ್, ಇಬೋಲಾ, ಏವಿಯನ್ ಇನ್ಫ್ಲೂಯೆನ್ಸ್ ಮತ್ತು COVID-19 ಅಂತಹ ಅನೇಕ ಕಾಯಿಲೆಗಳಿಗೆ ಮೂಲ ಅಂತ ಹೇಳಿದ್ರೇ ಪ್ರಾಣಿಗಳು. ಈಗ ಕೇಳಿ ಮತ್ತೊಂದು ಗೀತೆ, ಮಲ್ಲಿಕಾರ್ಜುನ್ ಅವರ ಧ್ವನಿಯಲ್ಲಿರುವಂತಹ ಈ ಗೀತೆ ಅಜಯ್ ಚಲನಚಿತ್ರದಿಂದ, ಕೆ ಕಲ್ಯಾಣ್ ಅವರ ರಚನೆ, ಮಣಿಶರ್ಮಾ ಅವರ ಸಂಗೀತ ಸಂಯೋಜನೆ ಇದೆ.

ಈ ದಿನ ಪ್ರಾಣಿ ಸಂಬಂಧಿ ರೋಗಗಳ ದಿನ ಅಂತೇಳಿ ಗುರುತಿಸಲಾಗಿದೆ. ಹಾಗೆಯೇ ಏನು ಈ ಪ್ರಾಣಿಗಳಿಂದ ನಮಗೆ ಕಾಯಿಲೆಗಳು ಬರೋದಿದೆ, ಸಾಂಕ್ರಾಮಿಕ ರೋಗಗಳಲ್ಲಿ 60% ಕಾಯಿಲೆಗಳು ಏನು ಬರುತ್ತೆ ಅದೆಲ್ಲ ಕೂಡ ಪ್ರಾಣಿಗಳಿಂದ ಬರುವಂಥದ್ದು. ಹಾಗೆ ನಮ್ಮ ಭಾರತದಲ್ಲಿ ಈ ಝೋನೋಟಿಕ್ ಕಾಯಿಲೆಗಳನ್ನ ತಡೆಗಟ್ಟಲು ಅನೇಕ ಸೂತ್ರಗಳನ್ನು ಹಿಡಿದಿದ್ದಾರೆ. ಅದು ಅಂದರೆ ಒನ್ ಹೆಲ್ತ್ ಅಂತೇಳಿ, ಎಲ್ಲ ಮನುಷ್ಯರು ಮತ್ತು ಪ್ರಾಣಿಗಳು ಪರಿಸರದ ಆರೋಗ್ಯ ಒಂದಕ್ಕೊಂದು ಯಾವಾಗಲೂ ಕೂಡ ಸಂಬಂಧಿಸಿರುತ್ತೆ. ಪಶುವೈದ್ಯರಾಗಲಿ ಅಥವಾ ಏನು ಮನುಷ್ಯರನ್ನ ನೋಡುವಂಥ ವೈದ್ಯರಾಗಲಿ, ಇಬ್ಬರು ಕೂಡ ಸರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಹೋದರೆ ಯಾವುದೇ ರೀತಿ ಈ ಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ಲ ಅನ್ನೋದು ಒಂದು. ಹಾಗೆಯೇ ಆಹಾರದ ನೈರ್ಮಲ್ಯತೆಯನ್ನು ಕೂಡ ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ಆಹಾರವನ್ನು ಸೇವಿಸುವಾಗ ಯಾವುದನ್ನು ನಾವು ಪ್ರಾಣಿಗಳಿಂದ ತಗೊಳ್ತಾ ಇದ್ದೀವಿ ಅದು ಎಷ್ಟು ಸುರಕ್ಷಿತವಾಗಿದೆ ಅನ್ನೋದು ಕೂಡ ಇದು ಒಂದು ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಈಗ ಕೇಳಿ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿರುವಂತಹ ಗೀತೆ ಇಷ್ಟಕಾಮ್ಯ ಚಲನಚಿತ್ರದಿಂದ. ಅಜನೀಶ್ ಲೋಕನಾಥ್ ಬಿ ಅವರು ಕೂಡ ಧ್ವನಿಯಾಗಿದ್ದಾರೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ ಇದೆ.

ಇನ್ನು ಈ ಪ್ರಾಣಿಜನ್ಯ ಕಾಯಿಲೆಗಳಿಗೆ ಕಾರಣ ಅಂತ ಹೇಳಿದ್ರೆ, ಮೊದಲನೇದಾಗಿ ಒಂದು ಪ್ರಾಣಿಗಳ ಜೊತೆ ನಾವು ನೇರವಾದ ಸಂಪರ್ಕದಲ್ಲಿರೋದು, ಹಾಗೇನೆ ಕಲುಷಿತವಾದಂತಹ ಆಹಾರ ಅಥವಾ ನೀರಿನ ಸೇವನೆಯಿಂದ ಕೂಡ ಸಾಧ್ಯ ಆಗುತ್ತೆ. ಇನ್ನು ಸೊಳ್ಳೆ ಮತ್ತು ಉಣ್ಣೆಯ ಒಂದು ಕಡಿತದಿಂದ ಕೂಡ ನಮಗೆ ಅನೇಕ ಪ್ರಾಣಿಜನ್ಯ ಕಾಯಿಲೆಗಳು ಬರುವಂತಹ ಲಕ್ಷಣಗಳಿರುತ್ತೆ. ಹಾಗೆ ಮುಖ್ಯ ರೋಗಗಳು ಯಾವುದು ಇಂತಹ ಪ್ರಾಣಿಯಿಂದ ಬರೋದು ಅಂದರೆ, ಒಂದು ರೇಬಿಸ್ ಯಾವಾಗಲೂ ಕೂಡ ಹುಚ್ಚು ನಾಯಿ ಕಡಿತದಿಂದ ಬರುವಂಥದ್ದು. ಹಾಗೆ ಇದು ಒಂದು ಮಾರಣಾಂತಿಕ ರೋಗ ಕೂಡ ಹೌದು. ಇನ್ನು ಬ್ರುಸೆಲೋಸಿಸ್ ಅಂತ ಒಂದಿದೆ, ಹಸು ಅಥವಾ ಆಡುಗಳ ಹಸಿ ಹಾಲನ್ನು ಕುಡಿಯೋದ್ರಿಂದ ಈ ಒಂದು ಕಾಯಿಲೆ ಬರುತ್ತೆ. ಕ್ಯಾಸ್ನೂರು ಅರಣ್ಯ ಕಾಯಿಲೆ

ಅಂತ ಹೇಳಿದೆ ಈ ಒಂದು ಕಾಯಿಲೆ ಇದೆ, ಮಂಗನ ಕಾಯಿಲೆ ಅಂತ ಕರೀತಾರೆ. ಕರ್ನಾಟಕದ ಮಲೆನಾಡು ಭಾಗದಲ್ಲಿ ಈ ಒಂದು ಪ್ರಮುಖವಾಗಿ ಈ ರೋಗವನ್ನು ನಾವು ಕಾಣ್ಬೋದು. ಹಾಗಾದರೆ ಇದನ್ನು ಹೇಗೆ ನಾವು ತಡೆಗಟ್ಟೋದು ಅಂತ ಒಂದು ಗೀತೆಯ ನಂತರ ನಾವು ಮಾತಾಡ್ಬೋದು. ಈಗ ಕೇಳಿ ಹೇಮಂತ್ ಮತ್ತು ಅನನ್ಯ ಭಾಗವತ್ ಅವರ ಒಂದು ಧ್ವನಿಯಲ್ಲಿರುವಂತಹ ಗೀತೆ. ಯೋಗರಾಜ್ ಭಟ್ ಅವರ ರಚನೆ, ಮನೋಮೂರ್ತಿ ಅವರ ಸಂಗೀತ ಸಂಯೋಜನೆ ಇದೆ. ಲೈಫ್ ಇಷ್ಟೇನೆ ಚಲನಚಿತ್ರದಿಂದ ಈ ಗೀತೆ.

ಈ ಪ್ರಾಣಿಜನ್ಯ ಕಾಯಿಲೆಗಳಿಂದ ಹೇಗೆ ನಾವು ದೂರ ಉಳ್ಕೊಳ್ಳೋದು ಅಂದರೆ, ಏನು ನಮ್ಮ ಮನೆಯಲ್ಲಿ ನಾವು ಪ್ರಾಣಿಗಳನ್ನ ಸಾಕ್ತೀವಿ, ಅಂತಹ ಪ್ರಾಣಿಗಳಿಗೆ ಅಂದರೆ ಮುಖ್ಯವಾಗಿ ನಾಯಿಗಳಿಗೆ ರೇಬಿಸ್ ಲಸಿಕೆಯನ್ನು ನಾವು ಹಾಕಿಸ್ಬೇಕು. ಹಾಗೆಯೇ ಹಾಲನ್ನು ಸೇವಿಸುವ ಮುನ್ನ ಅದನ್ನು ನೀಟಾಗಿ ಕಾಯಿಸಿ ಕುದಿಸಿ ನಾವು ಸೇವಿಸಬೇಕಾಗತ್ತೆ, ಅಥವಾ ಮಾಂಸವನ್ನು ಅಷ್ಟೇ. ನೆಕ್ಸ್ಟ್ ಬಂದು ಪ್ರಾಣಿಗಳನ್ನ ಮುಟ್ಟಿದ ನಂತರ ಕೈಗಳನ್ನ ಸೋಪಿನಿಂದ ಸ್ವಚ್ಛವಾಗಿ ತೊಳ್ಕೊಳ್ಬೇಕಾಗತ್ತೆ. ಹಾಗೆಯೇ ಇನ್ನೊಂದನ್ನು ನಾವು ಯಾವಾಗಲೂ ಗಮನಿಸ್ತಾ ಇರಬೇಕು, ಪ್ರಾಣಿಗಳನ್ನ ಎಷ್ಟು

ಪ್ರೀತಿಸ್ತೀವೋ ಹಾಗೇನೆ ನಮ್ಮ ಆರೋಗ್ಯವನ್ನು ನಾವು ಪ್ರೀತಿಸಿ ಅವುಗಳ ಆರೋಗ್ಯದ ಜೊತೆ ನಮ್ಮ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಂತೇಳಿ ನಾವು ತಿಳ್ಕೊಂಡು ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನ ನಾವು ಮಾಡಬೇಕಾಗತ್ತೆ. ಈಗ ಕೇಳಿ ಶ್ರಾವಣಿ ಸುಬ್ರಹ್ಮಣ್ಯ ಚಲನಚಿತ್ರದಿಂದ ಸೋನು ನಿಗಮ್ ಮತ್ತು ನಂದಿತಾ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಾಗಿದೆ.

0: ಸಂಗಮ ಚಲನಚಿತ್ರದಿಂದ ಚಿನ್ಮಯಿ ಮತ್ತು ರೀಟಾ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ರಚನೆ, ದೇವಿ ಶ್ರೀಪ್ರಸಾದ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಈಗ ಕೇಳಿ ಮತ್ತೊಂದು ಗೀತೆ. ಉದಿತ್ ನಾರಾಯಣ್ ಅವರು ಧ್ವನಿಯಾಗಿದ್ದಾರೆ. ಉಪೇಂದ್ರ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇದೆ. ಕುಟುಂಬ ಚಲನಚಿತ್ರದಿಂದ ಈ ಗೀತೆ.
1: ಓ

ಕರಿಯ ಚಲನಚಿತ್ರದಿಂದ ಅನುರಾಧ ಪೌಡ್ವಾಲ್ ಮತ್ತು ಗುರುಕಿರಣ್ ಅವರ ಧ್ವನಿಲಿ ಕವಿರಾಜ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ, ರಾಜೇಶ್ ಕೃಷ್ಣನ್ ಅವರು ಧ್ವನಿಯಾಗಿದ್ದಾರೆ, ಹಾಗೆ ಕವಿತಾ ಕೃಷ್ಣಮೂರ್ತಿ ಅವರು ಕೂಡ ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಬಬ್ಜಿ ಸಂದೀಪ್ ಅವರ ಸಂಗೀತ ಸಂಯೋಜನೆ ಇದೆ. ಲಂಕೇಶ್ ಪತ್ರಿಕೆಯಿಂದ ಈ ಗೀತೆ.

ಟ್ಯೂನ್ ಮಾಡಿದ್ರೆ ಅವಧ್ ಭಾರತಿ ಆಕಾಶವಾಣಿ ಕನ್ನಡ 102.9 FM ಸಮಯ ಆಗಿದೆ 9:54 ಈ ದಿನ ಪ್ರಾಣಿಜನ್ಯ ಕಾಯಿಲೆಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಕೊನೆಯದಾಗಿ ಹೇಳೋದಾದ್ರೆ ಮುಂಜಾಗ್ರತೆಯೇ ಮದ್ದಿಗಿಂತ ಮೇಲು ಅನ್ನೋದು ಸತ್ಯ. ಪ್ರಾಣಿಗಳನ್ನ ಎಲ್ಲರೂ ಪ್ರೀತಿಸೋಣ, ಜೊತೆಗೆ ಆರೋಗ್ಯದ ಬಗ್ಗೆ ಜಾಗೃತರಾಗಿರೋಣ ಅಂತ ಹೇಳ್ತಾ, ಸ್ವಚ್ಛತೆ ಮತ್ತು ಸಕಾಲಿಕ ಇನ್ನು ಲಸಿಕೆಯನ್ನು ಹಾಕಿಸ್ಕೊಳ್ಳೋದ್ರಿಂದ ಈ ಒಂದು ಪ್ರಾಣಿಜನ್ಯ ಕಾಯಿಲೆಗಳಿಂದ ನಾವು ದೂರ ಉಳ್ಕೊಳ್ಬಹುದು ಅಂತ ಹೇಳ್ತಾ ಈ ದಿನದ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಈ ಕಾರ್ಯಕ್ರಮದ ಕೊನೆಯಾಗಿತೆಯಾಗಿ ಇದೀಗ ಎಂದೆಂದಿಗೂ ಚಲನಚಿತ್ರದಿಂದ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಹಕಾರದಿಂದ ಸಮೃದ್ಧಿ ಪರಿಕಲ್ಪನೆಗೆ ಅನುಗುಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಸ್ವಿಟ್ಜರ್ಲೆಂಡ್ನ ಜಿನೀವಾದಲ್ಲಿ ಇಂದಿನಿಂದ 3 ದಿನ ನಡೆಯಲಿರುವ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ತಜ್ಞರ ಅಂತರ್ ಸರ್ಕಾರಿ ಗುಂಪಿನ 9ನೇ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ಬ್ರಿಕ್ಸ್ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ 2 ದಿನಗಳ ಸಭೆಯು ಇಂದಿನಿಂದ ಅಸ್ಸಾಂನ ಗೌಹಾಟಿಯಲ್ಲಿ ಆರಂಭವಾಗಲಿದೆ. ಈ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದೆ. ಪ್ರಾಣಿಗಳು ಮತ್ತು ಮನುಷ್ಯರ ಮಧ್ಯೆ ಹರಡುವ ರೋಗಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ವಿಶ್ವ ಪ್ರಾಣಿಜನ್ಯ ರೋಗ ದಿನಾಚರಣೆ ಇಂದು. ಮೃಗಜನ್ಯ ರೋಗಗಳು ಹೆಚ್ಚಾಗುತ್ತಿವೆ, ಜವಾಬ್ದಾರಿ ಹಂಚಿಕೆ ಹಾಗೂ ಸ್ಥಳಾವಕಾಶ ಎಂಬ ಧ್ಯೇಯದೊಂದಿಗೆ ವಿಶ್ವ ಪ್ರಾಣಿಜನ್ಯ ರೋಗ ದಿನವನ್ನು ಜನಜಾಗೃತಿ ಜಾಥಾ ಹಾಗೂ ಕಾರ್ಯಕ್ರಮಗಳ ಮೂಲಕ ವಿವಿಧೆಡೆ ಆಚರಿಸಲಾಗುತ್ತಿದೆ. 15ನೇ ಕೇಂದ್ರ ಹಣಕಾಸು ಆಯೋಗದ ಅನುದಾನದಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಪೂತೇನಹಳ್ಳಿ, ವೇದಲವೇಣಿ, ಕದಿರೇನಹಳ್ಳಿ ಮತ್ತು ಜಿಲ್ಲಾ ಕುಂಟೆಗೆ ತಲಾ 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಯುಷ್ಮಾನ್ ಭಾರತ ಆರೋಗ್ಯ ಕೇಂದ್ರಗಳನ್ನು ನಿರ್ಮಿಸಲಾಗುತ್ತಿದೆ. ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೆ ಸಂಸದ ಡಾ ಕೆ ಸುಧಾಕರ್ ಇಂದು ಭೂಮಿಪೂಜೆ ನೆರವೇರಿಸಲಿದ್ದಾರೆ. ಬೆಂಗಳೂರಿನ ವಿಧಾನಸೌಧ ಸೇರಿದಂತೆ ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಮತ್ತು ನೀರಿನ ಮಿತವ್ಯಯ ಹಾಗೂ ಸಂರಕ್ಷಣೆಗೆ ಆದ್ಯತೆ ನೀಡಲಾಗಿದೆ ಎಂದು ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣಾ ಇಲಾಖೆ ತಿಳಿಸಿದೆ. ವಿಂಬಲ್ಡನ್ ಟೆನಿಸ್ನಲ್ಲಿ ಸೆರ್ಬಿಯಾದ ನೊವಾಕ್ ಜೊಕೊವಿಕ್ ರಷ್ಯಾದ ರೋಮನ್ ಸಫಿಯುಲಿನ್ ಅವರನ್ನು ಸೋಲಿಸಿ ಪುರುಷರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ತಲುಪಿದ್ದಾರೆ. ಮಹಿಳಾ ಸಿಂಗಲ್ಸ್ನಲ್ಲಿ ಕರೋಲಿನಾ ಮುಚೋವಾ ಅವರು ತಮ್ಮ ವೃತ್ತಿ ಜೀವನದಲ್ಲಿ 3ನೇ ಬಾರಿಗೆ ವಿಂಬಲ್ಡನ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಎಲ್ಆರ್ ಈಶ್ವರಿ ಅವರು ಧ್ವನಿಯಾಗಿದ್ದಂಥ ಗೀತೆಗೆ ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇತ್ತು. ವೀರ ಸಂಕಲ್ಪ ಚಲನಚಿತ್ರದಿಂದ ಈ ಒಂದು ಗೀತೆನ ಕೇಳಿದ್ವಿ. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಗೀತೆ. ಪಿ ಸುಶೀಲ್ ಅವರು ಕೂಡ ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ. ಕೂರ ಸೀತಾರಾಮ ಶಾಸ್ತ್ರಿ ಅವರ ಒಂದು ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇದೆ. ತ್ರಿವೇಣಿ ಚಲನಚಿತ್ರದಿಂದ ಈ ಗೀತೆ.

ಪಕ್ಕಾ ಕಳ್ಳ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಧ್ವನಿಯಾಗಿರುವಂತಹ ಗೀತೆ, ವಿಜಯ ನಾರಸಿಂಹ ಅವರ ರಚನೆ, ಸತ್ಯಮ್ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ.

ಈಗ ಕೇಳಿ ಕ್ರಾಂತಿವೀರ ಚಲನಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಮ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಈಗ ಕೇಳಿ ನೆನಪಿನ ದೋಣಿ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಬಿ ಆರ್ ಛಾಯ ಅವರು ಗಾಯನ ಮಾಡಿರುವಂತಹ ಗೀತೆಗೆ ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದೆ.

ಈಗ ಕೇಳಿ ಶ್ರೀ ಶ್ರೀನಿವಾಸ ಕಲ್ಯಾಣ ಚಲನಚಿತ್ರದಿಂದ ಎಸ್ ಜಾನಕಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿಯಾಗಿರುವಂತಹ ಗೀತೆ, ಚಿವುದಯ ಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ.

ಈಗ ಹೇಳಿ ಎಲ್ಆರ್ ಈಶ್ವರಿಯವರ ಧ್ವನಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಯವರ ರಚನೆ, ರಾಜ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿರುವಂತಹ ಗೀತೆ ಒಂದೇ ಕುಲ ಒಂದೇ ದೈವ ಚಲನಚಿತ್ರದಿಂದ.

ಪಿ ಸುಶೀಲ ಅವರ ಧ್ವನಿಯಲ್ಲಿ ಬಿಡುಗಡೆ ಚಲನಚಿತ್ರದಿಂದ ಒಂದು ಗೀತೆನ ಕೇಳಿದ್ವಿ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿತ್ತು. ಇನ್ನು ಸಮಯ ಆಗಿದೆ 10:53. ನಮ್ಮ ಈ ದಿನದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಇದಾಗಿದೆ. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಒಂದು ಸೂಪರ್ ಗೀತೆ. ಹಾಗೆ ಈ ಒಂದು ಗೀತೆಗೆ ವಿ ಮನೋಹರ್ ಅವರ ಸಾಹಿತ್ಯವಿದೆ, ವೈದ್ಯನಾಥನ್ ಎಲ್ಲವರ ಸಂಗೀತ ಸಂಯೋಜನೆ ಇದೆ. 7 ಸುತ್ತಿನ ಕೋಟೆ ಚಲನಚಿತ್ರದಿಂದ ಈ ಒಂದು ಗೀತೆ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು
6: ಸಮಯ 11 ಗಂಟೆ. ಇದೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಇಂಡೋನೇಷ್ಯಾಗೆ ಪ್ರವಾಸ ಆರಂಭಿಸಿದ್ದಾರೆ. ನಿರ್ಗಮನಕ್ಕೂ ಮುನ್ನ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ, ಈ ಭೇಟಿಯು ಭಾರತ ಇಂಡೋನೇಷ್ಯಾ ನಡುವೆ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ ಎಂದು ಹೇಳಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಇಂದು ತನ್ನ ಸದಸ್ಯರ ಸಭೆಯನ್ನು ಕರೆದಿದೆ. ಟ್ರಸ್ಟ್ ಸ್ವೀಕರಿಸಿದ ದೇಣಿಗೆಗಳ ಎಣಿಕೆಯನ್ನು ತನಿಖೆ ಮಾಡುತ್ತಿರುವ ವಿಶೇಷ ತನಿಖಾ ತಂಡ ಎಸ್ಐಟಿ ತನಿಖೆಯಲ್ಲಿ ಹೊರಬಿದ್ದಿರುವ ಅಂಶಗಳು ಸೇರಿದಂತೆ ಹಲವಾರು ಪ್ರಮುಖ ಆಡಳಿತಾತ್ಮಕ ಮತ್ತು ಆರ್ಥಿಕ ವಿಷಯಗಳ ಕುರಿತು ಚರ್ಚಿಸಲು ಸಭೆ ಕರೆಯಲಾಗಿದೆ. ಭಾರತೀಯ ಜನಸಂಘದ ಸಂಸ್ಥಾಪಕ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಜನ್ಮ ವಾರ್ಷಿಕೋತ್ಸವದಂದು ರಾಷ್ಟವು ಅವರಿಗೆ ಗೌರವ ಸಲ್ಲಿಸುತ್ತದೆ. ಈ ಸಂದರ್ಭವನ್ನು ಗುರುತಿಸಲು ಕೇಂದ್ರ ಸಂಸ್ಕೃತಿ ಸಚಿವಾಲಯ ಪಶ್ಚಿಮ ಬಂಗಾಳ ಸರ್ಕಾರದ ಸಹಯೋಗದೊಂದಿಗೆ ಕೋಲ್ಕತ್ತಾದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಕೊಡಗು ಜಿಲ್ಲೆ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಸ್ವಲ್ಪ ಹೆಚ್ಚಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಅಲ್ಪ ಚೇತರಿಕೆ ಕಂಡಿದೆ. ಕಳೆದ ಮೂರು ದಿನಗಳ ಹಿಂದೆ 900 ಕ್ಯೂಸೆಕ್ ಇದ್ದ ನೀರಿನ ಒಳಹರಿವು ನಿನ್ನೆಯಿಂದ 1095 ಕ್ಯೂಸೆಕ್ಗೆ ಏರಿಕೆಯಾಗಿದ್ದು ಇಂದು 1449 ಕ್ಯೂಸೆಕ್ನಷ್ಟು ಒಳಹರಿವು ಹೆಚ್ಚಾಗಿದೆ. ಭಾರತೀಯ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೇ 9ರವರೆಗೆ ಆರೆಂಜ್ ಅಲರ್ಟ್ ಇದ್ದು 40-50 ಕಿಲೋಮೀಟರ್ ಬಲವಾದ ಗಾಳಿಯ ಸಹಿತ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದ್ದು ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಧ್ಯಕ್ಷರೂ ಆಗಿರುವ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಸೂಚಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ 281 ಅಂಕಗಳ ಏರಿಕೆಯೊಂದಿಗೆ 78,051 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಾಂಕ ನಿಫ್ಟಿ ಕೂಡ 75 ಅಂಕ ಏರಿಕೆಯ ನಂತರ 24,347 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 10 ಪೈಸೆ ಇಳಿಕೆಯೊಂದಿಗೆ 95.28 ರೂಪಾಯಿಯಷ್ಟಿದೆ. ಮೆಕ್ಸಿಕೋ ನಗರದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನ ಪಂದ್ಯದಲ್ಲಿ ಮೆಕ್ಸಿಕೋ ವಿರುದ್ದ 3-2 ಅಂತರದ ಜಯ ಸಾಧಿಸುವ ಮೂಲಕ ಇಂಗ್ಲೆಂಡ್ ಕ್ವಾರ್ಟರ್ ಫೈನಲ್ಸ್ಗೆ ಲಗ್ಗೆ ಇಟ್ಟಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲ ಕೇಳುಗರು? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಸೋಮವಾರದ ಮಧ್ಯಾಹ್ನದ ಪ್ರಸಾರ ಕಾರ್ಯವನ್ನ ಆರಂಭಿಸ್ತಾ ಇದ್ದೀನಿ. ನಿಮ್ಮ ಬಾನುಲಿ ಗೆಳತಿ ಆರ್ಜೆ ವಿನುತಾ ಶಶಿಧರ್. ಸ್ಟುಡಿಯೋದಲ್ಲಿ ಸಮಯ ಆಗಿದೆ ಸರಿಯಾಗಿ 11:05. ನಾನ್ಸ್ಟಾಪ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳುವಂತಹ ಸಮಯ ಇದು. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳಿಗೋಸ್ಕರ ಜೊತೆಯಾಗಿರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM.

ನಾನ್ ಸ್ಟಾಪ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀರಿ. ನಿಮ್ಮ ಆಕಾಶವಾಣಿ ವಿವಿಧ ಭಾರತಿ ಕನ್ನಡದಲ್ಲಿ ಈಗ ತಾನೇ ಕೇಳಿದ ಗೀತೆ ಕೃಷ್ಣ ರುಕ್ಕು ಚಿತ್ರದ ಗೀತೆಯಾಗಿತ್ತು. ಮುಂದೆ ಮೂಡಿ ಬರ್ತಾ ಇದೆ ಲವ್ 360 ಚಿತ್ರದಿಂದ ಸಿದ್ ಶ್ರೀರಾಮ ಅವರ ಗಾಯನದಲ್ಲಿ ಅರ್ಜುನ್ ಜನ್ಯ ಅವರ ಸಂಗೀತವಿರುವ ಗೀತೆ ಇದು. ಹಾಗೆಯೇ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ ಕೂಡ ಮೂಡಿ ಬರ್ತಾ ಇದೆ ಫಾರ್ಚುನರ್ ಚಿತ್ರದ ಗೀತೆ. ಎರಡು ಬ್ಯಾಕ್

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸ್ಟುಡಿಯೋದಲ್ಲಿ ಸಮಯ ಆಗಿದೆ ಸರಿಯಾಗಿ 11:31:38. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಈ ಸಮಯ ಕಲಾಭಾರತಿಯ ಸಮಯ. ಕಲೆಗೆ ಸಂಬಂಧಪಟ್ಟ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಸಾಧಕರನ್ನ ಸಂಭ್ರಮಿಸುವ ವೇದಿಕೆ ಈ ನಮ್ಮ ಕಲಾಭಾರತಿ. ಇಂದಿನ ಕಲಾಭಾರತಿಯಲ್ಲಿ ನಾವು ಯಾರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಹೇಳೋದಕ್ಕಿಂತ ಮೊದಲು ಒಂದು ಗೀತೆಯನ್ನ ಕೇಳೋಣ, ಆ ನಂತರ ಆ ಅತಿಥಿಯ ಬಗ್ಗೆ ಮಾತಾಡೋಣ. ಈಗಾಗಲೇ ನಿಮಗೆಲ್ಲ ಗೊತ್ತಾಗಿರುತ್ತೆ ಇಂದು ಯಾರ ಒಂದು ಜನ್ಮದಿನ ಅಂತ, ಅವರ ಬಗ್ಗೆನೇ ಇಂದು ನಾವು ಮಾತಾಡ್ತಾ ಇದ್ದೀವಿ. ಇದೊಂದು ಕ್ಲೂ ನಿಮಗೆ ಮೂಡಿ ಬರ್ತಾ ಇದೆ. ಅಂಬಾರಿ ಚಿತ್ರದಿಂದ ಸೋನು ನಿಗಮ್ ಅವರ ಗಾಯನದಲ್ಲಿ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿರುವ ಗೀತೆ.

ಕಲಾಭಾರತಿಯಲ್ಲಿ ನಾವು ಸಾಕ್ತಾ ಇದ್ದೀವಿ ವಿವಿಧ ಭಾರತಿ ಕನ್ನಡದಲ್ಲಿ ಕಲಾಭಾರತಿಯನ್ನ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಇಂದಿನ ಕಲಾಭಾರತಿಯ ಅತಿಥಿ ಯೋಗೇಶ್ ಅವರು. ಕನ್ನಡ ಚಿತ್ರರಂಗದಲ್ಲಿ ಲೂಸ್ ಮಾದ ಎಂದೇ ಜನಪ್ರಿಯ ಆಗಿರುವ ಯೋಗೇಶ್ ಅಥವಾ ಯೋಗಿ ಅವರು ಸ್ಯಾಂಡಲ್ವುಡ್ನ ಪ್ರಮುಖ ನಟ, ಹಿನ್ನೆಲೆ ಗಾಯಕ ಮತ್ತು ನಿರ್ಮಾಪಕರು ಕೂಡ ಹೌದು. ಚಿತ್ರರಂಗದ ಹಿನ್ನೆಲೆ ಇರುವ ಕುಟುಂಬದಿಂದ ಬಂದಂತ ಇವರು. ಇವರ ತಂದೆ ಟಿ ಪಿ ಸಿದ್ದರಾಜು, ಕನ್ನಡದ ಹೆಸರಾಂತ ಚಲನಚಿತ್ರ ನಿರ್ಮಾಪಕರು. ತಾಯಿ ಕೂಡ ಕಿರುತೆರೆ ಹಾಗೂ ಹಿರುತೆರೆಯಲ್ಲಿ ಮಿಂಚಿದ ನಟಿ. ಯೋಗೇಶ್ ಅವರು ತಮ್ಮ 17ನೇ ವಯಸ್ಸಿನಲ್ಲಿಯೇ ದುನಿಯಾ ವಿಜಯ್ ನಟನೆಯ ಸೂರಿ ನಿರ್ದೇಶನದ ದುನಿಯಾ ಚಿತ್ರದ ಮೂಲಕ ನಟನೆಗೆ ಪಾದಾರ್ಪಣೆ ಮಾಡಿದರು. ಈ ಚಿತ್ರದಲ್ಲಿ ಅವರು ನಿರ್ವಹಿಸಿದ ಲೂಸ್ ಮಾದ ಎಂಬ ರೌಡಿ ಯುವಕನ ಪಾತ್ರ ಅವರ ವಿಶಿಷ್ಟ ಡೈಲಾಗ್ ಡೆಲಿವರಿ ಮತ್ತು ಮ್ಯಾನರಿಸಂನಿಂದಾಗಿ ರಾತ್ರೋರಾತ್ರಿ ಜನಪ್ರಿಯ ಆಯಿತು. ಅಂದಿನಿಂದ ಲೂಸ್ ಮಾದ ಎಂಬ ಹೆಸರೇ ಅವರಿಗೆ ಕಾಯಂ ಕೂಡ ಆಯಿತು. ಮುಂದೆ ಮೂಡಿ ಬರ್ತಾ ಇದೆ ಅಲೆಮಾರಿ ಚಿತ್ರದಿಂದ ಶ್ರೇಯಾ ಘೋಷಾಲ್ ಮತ್ತು ಜಾವೇದ್ ಅಲಿಯವರ ಗಾಯನದಲ್ಲಿ ಸಂತು ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಕಲಾಭಾರತಿಯಲ್ಲಿ ಲೂಸ್ ಮಾದ ಖ್ಯಾತಿಯ ಯೋಗೇಶ್ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ ನಾವು. ದುನಿಯಾ ಚಿತ್ರದ ಯಶಸ್ಸಿನ ನಂತರ ಯೋಗೇಶ್ ಅವರು ನಾಯಕ ನಟನಾಗಿ ಹೊರಹೊಮ್ಮುತ್ತಾರೆ. ನಂದಾ ನಂದಿತಾ ಚಿತ್ರದಲ್ಲಿ ನಾಯಕನಾಗಿ ಇವರ ಮೊದಲ ಸಿನಿಮಾ ಆಗಿತ್ತು. ಎ ಪಿ ಅರ್ಜುನ್ ನಿರ್ದೇಶನದ ಅಂಬಾರಿ ಚಿತ್ರ ಯೋಗಿ ಅವರ ವೃತ್ತಿ ಜೀವನಕ್ಕೆ ದೊಡ್ಡ ತಿರುವನ್ನ ನೀಡಿದಂತಹ ಚಿತ್ರ. ಈ ಚಿತ್ರದ ಅದ್ಭುತ ನಟನೆಗಾಗಿ ಅವರಿಗೆ ಕರ್ನಾಟಕ ರಾಜ್ಯದ ಚಲನಚಿತ್ರ ಪ್ರಶಸ್ತಿಯ ಅದ್ಭುತ ನಟ ಪ್ರಶಸ್ತಿ ಕೂಡ ಒಲಿದು ಬಂದಿತ್ತು. ನಂತರ ಅವರು ಹುಡುಗರು, ಸಿದ್ಲಿಂಗು, ಅಲೆಮಾರಿ, ಯಾರೇ ಕೂಗಾಡಲಿ, ರಾವಣ, ಪ್ರೀತ್ ಸೆ ಮುಂತಾದ ಯಶಸ್ವಿ ಚಿತ್ರಗಳಲ್ಲಿ ನಟಿಸಿದ್ರು. ಮುಂದೆ ಮೂಡಿ ಬರ್ತಾ ಇದೆ ನಂದಾ ನಂದಿತಾ ಚಿತ್ರದಿಂದ ಅಮಿಲ್, ರಂಜಿತ್, ಕಾರ್ತಿಕ್ ಮತ್ತು ಶ್ರೀನಿವಾಸ್ ಅವರ ಗಾಯನದಲ್ಲಿ ಆನಂದ್ ರಾಮ್ ಅವರ ಸಾಹಿತ್ಯಕ್ಕೆ ಅಮಿಲ್ ಅವರ ಸಂಗೀತವಿರುವ ಗೀತೆ.

ತುಂಬ ಸೊಗಸಾದ ಗೀತೆ ಜಿಂಕೆ ಮರಿನಾ ಜಿಂಕೆ ಮರಿನಾ ಅನ್ನೋದು ಅಲ್ವಾ. ಹಾಗೆಯೇ ಯೋಗೇಶ್ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ ನಾವು ಕಲಾ ಭಾರತಿಯಲ್ಲಿ. ಯೋಗೇಶ್ ಅವರು ಕೇವಲ ನಟನೆಯಷ್ಟೇ ಅಲ್ಲದೆ ತಮ್ಮದೇ ಚಿತ್ರಗಳಾದ ಯೋಗಿ, ಕಾಲಾಯ ತಸ್ಮೈ ನಮಃ ಮತ್ತು ಬಂಗಾರಿ ಚಿತ್ರಗಳಲ್ಲಿ ಹಾಡುಗಳನ್ನು ಕೂಡ ಹಾಡಿ ಗಾಯಕರಾಗಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ. ಸ್ಯಾಂಡಲ್ವುಡ್ನ ಅತ್ಯುತ್ತಮ ಡಾನ್ಸರ್ಗಳಲ್ಲಿ ಒಬ್ಬರಾದ ಇವರು ಅನೇಕ ರಿಯಾಲಿಟಿ ಶೋನ ತೀರ್ಪುಗಾರರು ಕೂಡ ಆಗಿದ್ದರು. 2014ರಲ್ಲಿ ಡಾರ್ಲಿಂಗ್ ಚಿತ್ರದ ಮೂಲಕ ಚಿತ್ರದ ನಿರ್ಮಾಪಕರಾಗಿಯೂ ಕೂಡ ಗುರುತಿಸಿಕೊಂಡ್ರು. ಮುಂದೆ ಮೂಡಿ ಬರ್ತಾ ಇದೆ ಸಿದ್ಲಿಂಗು ಚಿತ್ರದಿಂದ ಅವಿನಾಶ್ ಚಬ್ಬಿಯವರ ಗಾಯನದಲ್ಲಿ ಅರಸು ಅಂತಾರೆ ಅವರ ಸಾಹಿತ್ಯಕ್ಕೆ ಅನೂಪ್ ಸೀಳಿನವರ ಸಂಗೀತವಿದೆ.

ಕಲಾಭಾರತಿಯಲ್ಲಿ ಲೂಸ್ ಮಾದ ಖ್ಯಾತಿಯ ಯೋಗೇಶ್ವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ನಾವು ಸಂದೇಶಗಳು ಬಂದು ನಮ್ಮನ್ನ ತಲುಪಿದೆ. ನಿರ್ಮಲಾ ಅವರು ಸಂದೇಶವನ್ನ ಕಳಿಸಿದ್ದಾರೆ, ಹಾಯ್ ಅಂತ ಇವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೇನೆ ಜಗದಾಂಬಿಕಾ ಹಂಸವೇಣಿಯವರು ಯೋಗೇಶ್ ಅವರು ಇಂದಿನ ಕಲಾಭಾರತಿಯ ಅತಿಥಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯೋಗಿಯವರ ಜನ್ಮದಿನ ಇವತ್ತು ಅಂತ ಲೀಲಾ ಬೇಗೂರ್ನಿಂದ ಸಂದೇಶವನ್ನ ಕಳಿಸಿದ್ರೆ ಗೀತಾ ಜೋಶಿ ಕಲಬುರಗಿಯಿಂದ ಸೋಮವಾರದ ಶುಭಾಶಯಗಳು, ಲೂಸ್ ಮಾದ ಯೋಗಿಯವರ ಬಗ್ಗೆ ಮಾತಾಡ್ತಿದ್ದೀರಾ ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ ಕೂಡ ಕಲಾಭಾರತಿಯ ಅತಿಥಿ ಲೂಸ್ ಮಾದ ಯೋಗೇಶ್ ಅವರು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರಂ ಕೂಡ ಹೇಳ್ತಾ ಇದ್ದಾರೆ, ಯೋಗೇಶ್ ಅವರ ಬಗ್ಗೆ ಕಲಾಭಾರತಿ ಇವತ್ತು ಮಾಡ್ತಾ ಇದ್ದೀರಾ ಅಲ್ವಾ ಅಂತ. ಹಾಗೆ ಯಾರಿದ್ದು ಜಯಕುಮಾರ್ ದಾಸನಹಳ್ಳಿ ಇಂದ ಸಂದೇಶವನ್ನು ಕಳಿಸಿದ್ದಾರೆ, ಅವರ ಹುಟ್ಟು ಹಬ್ಬ ಇವತ್ತು, ಶುಭಾಶಯ ಅವರಿಗೆ ಅಂತ. ಹಾಗೆ ತೀರ್ಥೇಶ್ ಚನ್ನಪಟ್ಟಣದಿಂದ ಸೂಪರ್ ಸಾಂಗ್ಸ್ ಅಂತ ಕಳಿಸ್ತಾ ಇದ್ದಾರೆ, ನೈಸ್ ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ದಾರೆ, ಧನ್ಯವಾದಗಳು. ಹಾಗೆ ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಇವರು ಕೂಡ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಹ್ಯಾಪಿ ಬರ್ತ್ಡೇ, ಇಂದಿನ ಕಲಾಭಾರತಿ ತುಂಬ ಚೆನ್ನಾಗಿದೆ, ಅಂಬಾರಿ ಸಾಂಗು ನನಗೆ ಅದರಲ್ಲಿ ಯಾರಿನಿ ದೇವತೆಯ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾರಿದು ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪಗೋಳವರು, ಕಲಾಭಾರತಿಯಲ್ಲಿ ಯೋಗಿಯವರ ಮಾಹಿತಿ ಮತ್ತು ಹಾಡುಗಳು ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಸುರೇಶ್ ಭಟ್ ಗೌರಿ ಬಿದ್ನೂರಿನಿಂದ ಯೋಗೇಶ್ ಅವರ ಬಗ್ಗೆ ಮಾಹಿತಿ ಇಷ್ಟ ಆಯಿತು ಇಂದಿನ ಕಲಾಭಾರತಿಯಲ್ಲಿ ಅಂತ ಹೇಳ್ತಾ ಇದ್ದರೆ, ಹಲಸೂರಿನಿಂದ ರಾಜೇಶ್ ಅವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಯೋಗೇಶ್ ಅವರಿಗೆ, ಕನ್ನಡ ಚಿತ್ರದಲ್ಲಿ ಅವರ ಅಭಿನಯ ಅಮೋಘ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶ ಕಳಿಸಿದ್ದಾರೆ ಯಾರಿದು ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿ, ಲಿಖಿತ, ವಿಮರ್ಶ್, ಸುಜಾತ ಆರ್, ಗಣೇಶ್, ರಾಜಾಜಿ ನಗರದಿಂದ ಲೂಸ್ ಮಾದ ಯೋಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದರೆ, ಬಸವರಾಜ್ ಸಿದ್ದಣ್ಣವರ್ ಬೆಳಗಾವಿಯಿಂದ ಸುಂದರವಾದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಇಂದು ನಾವು ಕಲಾಭಾರತಿಯಲ್ಲಿ ಯೋಗಿಯವರ ಬಗ್ಗೆ ಮಾತಾಡ್ತಾ ಇದ್ದಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಇವರು ಅಭಿನಯಿಸಿದ ಇತರ ಚಿತ್ರಗಳ ಬಗ್ಗೆ ಹೇಳೋದಾದರೆ, ಲಂಕೆ, ರಾವಣ, ಹೆಡ್ ಬುಷ್, ಮಾಸ್ ಲೀಡರ್, ಜಾನ್ ಜಾನಿ, ಜನಾರ್ದನ್, ಡಾರ್ಲಿಂಗ್, ಬಂಗಾರಿ, ಹುಡುಗರು, ಹೀಗೆ ಇನ್ನೂ ಅನೇಕ ಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ. ಇಂದು ಅವರ ಜನ್ಮದಿನ ಕೂಡ ಹೌದು. ಇವರಿಗೆ ವಿವಿಧ ಭಾರತೀಯ ಪರವಾಗಿ ಹಾಗೂ ನಮ್ಮೆಲ್ಲ ಕೇಳುಗರ ಪರವಾಗಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಸಮಯ ಆಗಿದೆ 11:56. ಕಲಾಭಾರತಿಯ ಕೊನೆಯ ಹಂತದಲ್ಲಿ ಈಗ ನಾವಿದ್ದೀವಿ. ಇಂದು ಲೂಸ್ ಮಾದ ಖ್ಯಾತಿಯ ಯೋಗೇಶ್ ಅವರ ಕಲಾಭಾರತಿಯಲ್ಲಿ ಮಾಹಿತಿ ಮತ್ತು ಹಾಡುಗಳು ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಕಲಾಭಾರತಿಯನ್ನ ಇಲ್ಲಿಗೆ ಮುಗಿಸೋ ಸಮಯ ಆಗಿದೆ. ಕಲಾಭಾರತಿಯಲ್ಲಿ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಪ್ರೀತ್ಸೆ ಪ್ರೀತ್ಸೆ ಚಿತ್ರದಿಂದ, ಕುನಾಲ್ ಗಾಂಜಾವಾಲ ಹಾಗೂ ಅನೂಪ್ ಸೀಳಿನ್ ಅವರ ಗಾಯನದಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅನೂಪ್ ಸೀಳಿನ್ ಅವರ ಸಂಗೀತವಿರುವ ಗೀತೆ ಯೋಗೇಶ್ ಅವರ ಅಭಿನಯದಲ್ಲಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜೆ ವಿನುತಾ ಶಶಿಧರ್. ಸದಾ ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ, ಸದಾ ನಿಮ್ಮ ಸಂಗಡ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಜೂನ್ ತಿಂಗಳಲ್ಲಿ ನಿರೀಕ್ಷಿತ ಮುಂಗಾರು ಮಳೆಯಾಗದ ಹಿನ್ನೆಲೆ ಮುಂಗಾರು ಬಿತ್ತನೆ ಕುಂಠಿತಗೊಂಡಿದೆ. ನಾಡಿನಾದ್ಯಂತ ಸೂಪರ್ ಎಲ್ನಿನೋ ಪ್ರಭಾವದಿಂದ ಬರದ ಛಾಯೆ ಆವರಿಸಿದೆ. ವಿಭಾಗವಾರು ಬರ ಪರಿಸ್ಥಿತಿ ಅವಲೋಕಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿಗೆ ಆಗಮಿಸಿ ನಾಳೆ ವಿಶೇಷ ಸಭೆ ಆಯೋಜಿಸಲಿದ್ದಾರೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಸೂಪರ್ ಎಲ್ನಿನೋ ಹಿನ್ನೆಲೆ ರಾಜ್ಯದಲ್ಲಿ ಶೇಕಡ 35% ಮಳೆ ಕೊರತೆಯಾಗಿದೆ. ಮುಂದಿನ ದಿನಗಳಲ್ಲಿ ಈ ಸವಾಲನ್ನು ಸಮರ್ಥವಾಗಿ ಎದುರಿಸಲು ಕಲ್ಯಾಣ ಕರ್ನಾಟಕದ ಕಲಬುರಗಿಯಿಂದ ವಿಭಾಗವಾರು ಬರ ಸಮಸ್ಯೆ ಕುರಿತು ಮುಖ್ಯಮಂತ್ರಿಯವರು ಸಭೆ ನಡೆಸಲಿದ್ದಾರೆ ಎಂದರು. ಭದ್ರಾ ಜಲಾಶಯದಲ್ಲಿ ನೀರಿನ ಲಭ್ಯತೆಗೆ ಅನುಗುಣವಾಗಿ ಆಗಸ್ಟ್ ಅಂತ್ಯದ ವೇಳೆಗೆ ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ಪ್ರಾಯೋಗಿಕವಾಗಿ ನೀರು ಹರಿಸಲಾಗುವುದು ಎಂದು ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಚಿತ್ರದುರ್ಗ ಶಾಖಾ ಕಾಲುವೆಯ ಗೋನೂರು ಆಕ್ವಾಡಕ್ಟ್ ಕಾಮಗಾರಿ ಪರಿಶೀಲಿಸಿದ ಬಳಿಕ ಅವರು ಮಾತನಾಡಿದರು. ಭದ್ರಾ ಮೇಲ್ದಂಡೆ ಯೋಜನೆಯ ಎಲ್ಲ ಕಾಮಗಾರಿಗಳನ್ನು 2028ರೊಳಗೆ ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದರು. ಕೊಡಗು ಜಿಲ್ಲೆ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆ ಕೃಷ್ಣರಾಜಸಾಗರ ಕೆಆರ್ಎಸ್ ಜಲಾಶಯದ ನೀರಿನ ಒಳಹರಿವಿನಲ್ಲಿ ಅಲ್ಪ ಚೇತರಿಕೆ ಕಂಡಿದೆ. 3 ದಿನಗಳ ಹಿಂದೆ 900

0: ಕ್ಯೂಸೆಕ್ ಇದ್ದ ನೀರಿನ ಒಳಹರಿವು ನಿನ್ನೆಯಿಂದ 1095 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 9ನೇ ತಾರೀಕು ಬೆಳಗ್ಗೆ 8:30 ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. 40-50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದ್ದು ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಲ್ಲಿ ಸುರಿಯುತ್ತಿರುವ ನಿರಂತರ ಮಳೆ ಹಿನ್ನೆಲೆ ಮೂಡಿಗೆರೆ ತಾಲೂಕಿನ ಎಲ್ಲ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಇಂದು ರಜೆ ಘೋಷಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆಯಿಂದಾಗಿ ಸಂಭವಿಸಿರುವ ಕೃಷಿ ಹಾನಿಯ ಕುರಿತಂತೆ ಆದಷ್ಟು ಶೀಘ್ರ ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ವ್ಯಾಪ್ತಿಯಲ್ಲಿ 1300 ಕೆರೆಗಳಿವೆ. ಇವುಗಳಲ್ಲಿ ಸುಮಾರು 500 ಕೆರೆಗಳು ಒತ್ತುವರಿಯಾಗಿದ್ದು ಕೆರೆಗಳ ಸಂರಕ್ಷಣೆಗೆ ಸಂಬಂಧಪಟ್ಟ ಇಲಾಖೆ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಕಂತನಹಳ್ಳಿ ಪ್ರದೇಶದ 300 ಎಕರೆ ದಟ್ಟ ಅರಣ್ಯ ಭೂಮಿ ನಾಶ ತಡೆಯಲು ಅರಣ್ಯ ಇಲಾಖೆ ವಿಶೇಷ ಯೋಜನೆ ಜಾರಿಗೊಳಿಸಿ ದೇವರ ಕಾಡು ಎಂದು ಘೋಷಿಸುವಂತೆ ವೃಕ್ಷಲಕ್ಷ ಆಂದೋಲನ ಕರ್ನಾಟಕ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ್ ತಾಲೂಕು ಅರಣ್ಯ ಇಲಾಖೆ ಅಧಿಕಾರಿ ಹಾಗೂ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ವೃಕ್ಷಲಕ್ಷ ಆಂದೋಲನದ ಸಂಚಾಲಕ ಶ್ರೀಪಾದ್ ಬಿಚ್ಚುಗತ್ತಿ.
1: ಸೊರಬ ತಾಲೂಕಿನಲ್ಲಿ ಅತಿ ಹೆಚ್ಚು ಕಾನ್ ಪ್ರದೇಶಗಳಿದ್ದು 114 ಕಾನ್ ಪ್ರದೇಶಗಳಲ್ಲಿ ಕೇವಲ 14 ಉಳಿದಿವೆ. ಅವುಗಳಿಗೂ ಲಗ್ಗೆ ಹಾಕಿದ್ದು ಬಯಲು ನಾಗಡೋ ಆಗುವಲ್ಲಿ ದಾಪುಗಾಲಿಡುತ್ತಿರೋದು ಖೇದಕರ ಸಂಗತಿ. ಅರಣ್ಯ ಕಂದಾಯ ವಾದ ವಿವಾದದಲ್ಲಿ ಅರಣ್ಯ ಸೊರಗ್ತಾ ಇದೆ. ಕೂಡಲೇ ಎರಡು ಇಲಾಖೆಗಳು ಜಂಟಿ ಕಾರ್ಯಾಚರಣೆ ಮೂಲಕ ಅರಣ್ಯ ಸಂರಕ್ಷಣೆಗೆ ಮುಂದಾಗಬೇಕು. ಉಳಿದಿರುವ ಅರಣ್ಯಕ್ಕೆ ಜೀವವೈದ್ಯ ತಾಣದ ಮಾನ್ಯತೆ ನೀಡಬೇಕು. ಚಂದ್ರಗುತ್ತಿ ಗಣಿಯಿಂದ ಶಿಲಾರಣ್ಯಕ್ಕೆ ಧಕ್ಕೆ ಆಗ್ತಿದೆ. ಗಣಿ ನಿರ್ಬಂಧಕ್ಕೆ ಇಲಾಖೆಗಳು ಮುಂದಾಗಿ ಕ್ರಮ ಕೈಗೊಳ್ಳಬೇಕೆಂದು ನಾವು ಈ ಮೂಲಕ ಒತ್ತಾಯಿಸುತ್ತಿದ್ದೇವೆ.
2: ಸೊರಬ ತಾಲೂಕಿನಲ್ಲಿ ಸಾವಿರಾರು ಕೆರೆಗಳು, ರಾಜ್ಯದಲ್ಲಿ ಅತಿ ಹೆಚ್ಚು ಕೆರೆಗಳು ನಾಡು ಅಂತ, ಆದ್ರೆ ಮುಕ್ಕಾಲು ಭಾಗ ಕೆರೆಗಳು ಅತಿಕ್ರಮಿಸುತ್ತಾಗಿದೆ. ಕೂಡಲೇ ಒತ್ತುವರಿಯಾದ ಕೆರೆಯನ್ನು ಸಂರಕ್ಷಿಸಬೇಕು, ಕಾನರಣ್ಯ ಉಳಿಯಬೇಕು.
0: ಇಂದು ದೇಶದ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಮಂತ್ರಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 40ನೇ ಪುಣ್ಯತಿಥಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಾಬು ಜಗಜೀವನ್ ರಾಮ್ ಅವರ ಸಾಮಾಜಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನ ಸಲ್ಲಿಸಿದ್ದಾರೆ. ಇಂದು ಬೆಳಗ್ಗೆ ವಿಧಾನಸೌಧದ ಪಶ್ಚಿಮ ದ್ವಾರದ ಬಳಿ ಇರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಗಣ್ಯರು ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಿಸಿದರು. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪ್ರತಿಮೆಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಜಯ್ ಶೋಭಾರಾಣಿ ಸೇರಿದಂತೆ ಗಣ್ಯರು ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಇಂದು ಟಿಬೆಟಿಯನ್ ಬೌದ್ಧ ಗುರು 14ನೇ ದಲೈಲಾಮ ಅವರ ಜನ್ಮದಿನ. ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ದಲೈಲಾಮ ಅವರಿಗೆ ಗಣ್ಯರು 91ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ದೇಶದ ಏಕತೆ ಹಾಗೂ ರಾಷ್ಟೀಯ ಅಖಂಡತೆಯ ಹರಿಕಾರ ಭಾರತೀಯ ಜನಸಂಘದ ಸಂಸ್ಥಾಪಕ ಡಾಕ್ಟರ್ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರ ಜಯಂತಿ ದಿನವಾದ ಇಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ಶ್ಯಾಮಾಪ್ರಸಾದ್ ಮುಖರ್ಜಿ ಅವರ ಕೊಡುಗೆಗಳನ್ನು ಸ್ಮರಿಸಿ ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 PM.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 12:06:15. ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಇದು ಕರೆಗೊಂದು ಹಾಡಿನ ಸಮಯ. ನಿಮ್ಮ ನೆಚ್ಚಿನ ಗೀತೆಗಳನ್ನ ಪ್ರಸಾರ ಮಾಡುವ ಕರೆಗೊಂದು ಹಾಡಿನ ಸಮಯ ಇದು. ನಿಮ್ಮ ಮೆಚ್ಚಿನ ಗೀತೆಗಳನ್ನ ಕೇಳಲು ನೀವು ನಮಗೆ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802226125 7 0802226125 7. ಮತ್ತೆ ಇದನ್ನೇ ಹೇಳ್ತಾ ಇರ್ತೀವಿ ನಾವು. ಒಂದು ವಾರದ ಹಿಂದೆ, 15 ದಿನದ ಹಿಂದೆ, ಅಥವಾ ನಿನ್ನೆ ಮೊನ್ನೆ ಎಲ್ಲ ಕರೆ ಮಾಡಿದವರು ಮಾಡದೆ ಹೊಸಬರಿಗೆ ಅವಕಾಶವನ್ನು ಕೊಡಿ. ಅವರ

ಹೊಸ ಗೀತೆಗಳು ಕೂಡ ವಿವಿಧ ಭಾರತಿ ಆಕಾಶವಾಣಿಯಲ್ಲಿ ಪ್ರಸಾರವಾಗುವಂತಾಗಲಿ, ಹಾಗೇನೆ ನಾವು ಕೂಡ ಹೊಸಬರ ಗೀತೆಗಳನ್ನು ಕೇಳುವಂತಾಗಲಿ ಅಂತ ಆಶಿಸ್ತಾ ಈಗ ಒಂದು ಗೀತೆ ಮೂಡಿ ಬರ್ತಾ ಇದೆ. ಪ್ರಜಾಪ್ರಭುತ್ವ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿ ಆರ್ ಛಾಯಾ ಅವರ ಗಾಯನದಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತವಿದೆ.

ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಯಾರು ಅಂತ ಮಾತಾಡಿಸೋ ಸಮಯ ಈಗ. ಹಲೋ ಹಲೋ ಹಲೋ, ಮಾತಾಡಿ. ಕರೆ ಕಟ್ಟಾಗಿದೆ ಅಂತ ಅನಿಸುತ್ತೆ. ಕಾಲರೊಬ್ಬರು ಕರೆ ಮಾಡಿ ಪ್ರೇಮದ ಕಾಣಿಕೆ ಚಿತ್ರದಿಂದ ಚಿನ್ನ ನೀನಗುತ್ತೀರು ಅನ್ನೋ ಗೀತೆಗೋಸ್ಕರ ರಿಕ್ವೆಸ್ಟ್ ಕೇಳಿದರು. ಮೂಡಿ ಬರ್ತಾ ಇದೆ ಈ ಗೀತೆ. ಪಿ ಬಿ ಶ್ರೀನಿವಾಸ್ ಅವರ ಗಾಯನದಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳಲು ನೀವು ಕರೆ ಮಾಡಬೇಕು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802226157. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ನೀವು ಕೇಳಬಹುದು. ಮುಂದೆ ಮೂಡಿ ಬರ್ತಾ ಇದೆ ದೇವತಾ ಮನುಷ್ಯ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿ ಆರ್ ಛಾಯಾ ಅವರ ಗಾಯನದಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ದೇವಿಕಾ ಅವರು ಕರೆ ಮಾಡಿದ್ರು, ಕರೆ ಮಾಡಿ ಆಪತ್ ಬಾಂಧವ ಚಿತ್ರದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡಿದ್ರು. ಈ ಗೀತೆ ಮೂಡಿ ಬರ್ತಾ ಇದೆ SP ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ಸಮಯ ಆಗಿದೆ 12:24. ವಿವಿಧ ಭಾರತಿ ಕನ್ನಡ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ. ಹಾಗೆ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಕಾಲರ್ ಒಬ್ರು ರೆಡಿ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ಹಲೋ ಹಲೋ, ನಮಸ್ಕಾರ. ಮಾತಾಡಿ ಶ್ಯಾಮಲಾ ಪ್ರಕಾಶ್ ಅವರೇ. ಹಲೋ ಹಲೋ ಹಲೋ, ಮಾತಾಡಿ. ಹಲೋ ಮಾತಾಡಿ.
1: ಹಲೋ.
0: ಹಾ ಮಾತಾಡಿ ಶ್ಯಾಮಲಾ ಪ್ರಕಾಶ್ ಅವರೇ.
1: ಹಾ ಮೇಡಮ್ ನಮಸ್ತೆ.
0: ನಮಸ್ತೆ, ಯಾಕೆ ಮಾತಾಡ್ತಾನೆ ಇರ್ಲಿಲ್ಲಲ್ಲ?
1: ನಾವು ಚಿಕ್ಕಪೇಟೆಯಿಂದ ಶ್ಯಾಮಲಾ ಪ್ರಕಾಶ್ ಅಂತ ಹೇಳಿ ಮೇಡಮ್.
0: ಚಿಕ್ಕಪೇಟೆ.
1: ನಮ್ಗೆ ಭಕ್ತ ಸಿರಿಯಾಳದಿಂದ ಏಕೋ ಈಕೋ ಶಂಕರ ಹಾಡ್ಬೇಕಾಗಿತ್ತು.
0: ಈ ಹಾಡ್ ಬೇಕಿತ್ತ? ಶಂಕರ ಕೋಪ ಮಾಡ್ಕೊಂಡ್ಬಿಟ್ಟು.
1: ನಮ್ಮ ಫ್ರೆಂಡ್ಸ್ ಇದಾರೆ, ಎಸ್ ಪಿ ವಿಜಯಗೌಡ, ಗಂಗೂರು ರಾಮಕೃಷ್ಣ ರೆಡ್ಡಿ, ವಿಲ್ಸನ್ ಗಾರ್ಡನ್ ಮೂರ್ತಿ ಮಂಗಮ್ಮ ಅವ್ರಿಗೆ ಮತ್ತು ಸಮಸ್ತ ಕೇಳುಗರಿಗೆ, ಬಂದು ಕೇಳುತ್ತಾ ಇರೋ ಬಂಧುಗಳಿಗೆ ಎಲ್ಲರಿಗೂ ಪ್ರಸಾರ ಮಾಡಿ ಮೇಡಮ್, ಮತ್ತೆ ನಿಮಗೂ ಕೂಡ.
0: ಓಕೆ, ಏನ್ ಮಾಡ್ಕೊಂಡಿರೋದು ನೀವು?
1: ಮೇಡಮ್
0: ಏನ್ ಮಾಡ್ತಾ ಇದ್ದೀರಾ ಅಂತ?
1: ಮೇಡಮ್ ನಾವು ಡಿಜಿಟಲ್ ಸರ್ವಿಸ್ ಮಾಡ್ತೀನಿ ಮೇಡಮ್. ಡಿಟಿಎಚ್.
0: ಹೌದಾ?
1: ಹೌದು.
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಗೀತೆ ಈಗ ಪ್ರಸಾರ ಆಗ್ತಾ ಇದೆ.
1: ಹಲೋ.
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಗೀತೆ, ನಿಮ್ಮ ಇಷ್ಟದ ಗೀತೆ ಈಗ ಪ್ರಸಾರ ಆಗ್ತಾ ಇದೆ, ಕೇಳಿ. ಭಕ್ತ ಸಿರಿಯಾಳ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇದೆ.

0: ಕರೆಗೊಂದು ಹಾಡಿನಲ್ಲಿ ಮುಂದಿನ ಕರೆಯನ್ನು ಸ್ವೀಕರಿಸುವಂತಹ ಸಮಯ ಈಗ. ಹಲೋ
1: ಹಲೋ
0: ಹಲೋ, ನಮಸ್ಕಾರ, ಯಾರು ಮಾತಾಡ್ತಿರೋದು? ಹಲೋ ಹಲೋ, ಮಾತಾಡಿ. ಹಲೋ
1: ಹಲೋ,
0: ಮಾತಾಡಿ, ಕೇಳಿಸ್ತಾ ಇದೆ.
1: ಹಲೋ
0: ಮಾತಾಡಿ, ಕೇಳಿಸ್ತಾ.

0: ಇದೆ?
1: ಮೇಡಮ್, ನಾವು ಗಣಗಲೂರಿಂದ ರಾಮಕೃಷ್ಣ ರೆಡ್ಡಿ ಅಂತ.
0: ಏನ್ ಮಾಡ್ಕೊಂಡಿರೋದು ನೀವು?
1: ಮಾತಾಡ್ತಾ ಇದ್ದೀನಿ.
0: ಏನ್ ಮಾಡ್ಕೊಂಡಿದ್ದೀರಾ?
1: ಅಶ್ವಮೇಧದಿಂದ ಒಂದು ಸಾಂಗ್ ಬೇಕು ಮೇಡಮ್.
0: ಅಶ್ವಮೇಧದಿಂದ ಪ್ರಸಾರ ಮಾಡೋಣ. ಏನ್ ಮಾಡ್ಕೊಂಡಿದ್ದೀರಾ?
1: ಮೇಡಮ್, ನಾವು ವ್ಯವಸಾಯ.
0: ವ್ಯವಸಾಯ? ಏನ್ ಬೆಳೆ ಬೆಳಿತೀರಿ?
1: ರಾಗಿ.
0: ಎಲ್ ಬರುತ್ತೆ ಇದು? ಗಣಗಲೂರಾ?
1: ಹೌದು ಮೇಡಮ್.
0: ಎಲ್ ಬೆಂಗಳೂರನಾ? ಬೆಂಗಳೂರು ಸುತ್ತಮುತ್ತನಾ?
1: ಇಲ್ಲ, ಗಣಗಲೂರು ಹೊಸಕೋಟೆ ತಾಲೂಕು, ತಮಿಳ್ನಾಡು ಬಾರ್ಡರ್ ನಮ್ದು. ಚಿಕ್ಕತಿರ್ತಿ ಹತ್ರ.
0: ಓಕೆ ಓಕೆ. ಹಾ ಹಾ ಹಾ, ಅಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
1: ಚಿಕ್ಕತಿರ್ತಿ ಪಕ್ಕದಲ್ಲೇ ಇರೋದು ಮೇಡಮ್ ನಮ್ಮ.
0: ಹಾ ಹಾ ಹಾ ಹಾ, ನಿಮ್ಮ ಇಷ್ಟದ ಗೀತೆ ಈಗ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಓಕೆ ಮೇಡಮ್, ಥ್ಯಾಂಕ್ ಯು.
0: ರಾಮಕೃಷ್ಣ ರೆಡ್ಡಿ ಅವರು ಕರೆ ಮಾಡಿದ್ರು. ಅಶ್ವಮೇಧ ಚಿತ್ರದ ಗೀತೆಯನ್ನು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಮೂಡಿ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಗಾಯನದಲ್ಲಿ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜ ಅವರ ಸಂಗೀತವಿದೆ.

ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ನಿಮ್ಮ ಇಷ್ಟದ ಗೀತೆಗಳನ್ನು ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಕೇಳಲು ನೀವು ನಮಗೆ ಕರೆ ಮಾಡಿ 0802226125 0802226125. ಈಗ ವಾಣಿ ಜೈರಾಮ್ ಅವರ ಗಾಯನದಲ್ಲಿ ಮೂಡಿ ಬರ್ತಾ ಇದೆ ಕಪ್ಪು ಕೊಳ ಚಿತ್ರದ ಗೀತೆ.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಕಾಲರೊಬ್ಬರು ಮಾತಾಡೋಕ್ಕೆ ರೆಡಿ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ಹಲೋ ಹಲೋ, ನಮಸ್ಕಾರ. ಹಲೋ
1: ಹಲೋ,
0: ಹಾ ಮಾತಾಡಿ ಮಾಧವನ್ ಅವರೇ, ಮಾತಾಡಿ.
1: ಹಲೋ,
0: ಹಾ ಮಾತಾಡಿ, ಕೇಳಿಸ್ತಾ ಇದೆ.
1: ನಮಸ್ಕಾರ ಮೇಡಮ್.
0: ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ?
1: ಹಲೋ,
0: ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
1: ಚೆನ್ನೈಯಿಂದ ಮೇಡಮ್, ಮಾಧವನ್ ಅಂತ.
0: ಹಾ ಗೊತ್ತಾಯ್ತು, ಏನ್ ಮಾಡ್ಕೊಂಡಿರೋದು ಮಾಧವನ್ ಅವರು?
1: ರಿಟೈರ್ಡ್ ರೈಲ್ವೇಸ್ ಮೇಡಮ್.
0: ರೈಲ್ವೇಸ್ ಅಲ್ಲಿ ರಿಟೈರ್ಡ್ ಆಗಿದ್ದೀರಾ?
1: ಹಲೋ,
0: ಹಾ ಕೇಳಿಸ್ತಾ ಇದೆ, ಯಾವ ಹಾಡ್ಬೇಕು? ಯಾಕೆ ಇಷ್ಟ ಈ ಹಾಡು?
1: ಹಲೋ,
0: ಈ ಹಾಡು ಯಾಕೆ ಇಷ್ಟ ನಿಮ್ಗೆ? ಈ ಹಾಡು ಯಾಕೆ ಇಷ್ಟ ಅಂತ ಕೇಳ್ದೆ.
1: ನಮ್ಮ ಸ್ನೇಹಿತರೊಬ್ರು ಮೈಸೂರಲ್ಲಿ ಇದ್ದಾರೆ,
0: ಅವ್ರಿಗೋಸ್ಕರ ಈ ಗೀತೆನ ರಿಕ್ವೆಸ್ಟ್
1: ಮಾಡ್ತಾ ಇದ್ದೀನಿ.
0: ಅವ್ರಿಗೋಸ್ಕರ ಈ ಗೀತೆ ಕೇಳ್ತಾ ಇದ್ದೀರಾ? ಖಂಡಿತ ಪ್ರಸಾರ ಮಾಡ್ತೀವಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀರಕೇಸರಿ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಘಂಟಸಾಲ ಅವರ ಗಾಯನದಲ್ಲಿ ಕೂರ ಸೀತಾರಾಮ್ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಘಂಟಸಾಲ ಅವರದ್ದೇ ಸಂಗೀತ ಸಂಯೋಜನೆ ಇದೆ.

0: ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಇಂದು 1:20 ಸೋಮವಾರದ ವಿಶೇಷವಾಗಿ ಇಮೇಲ್ ಬೇಸ್ಡ್ ಪಿಕ್ಚರ್ ಸಾಂಗ್ಗಳು ಪ್ರಸಾರ ಆಗ್ತಾ ಇದೆ ನಿಮ್ಮ ವಿವಿಧ ಭಾರತಿ ಕನ್ನಡದಲ್ಲಿ. ನೀವು ಕೂಡ ನಮಗೆ ಮೇಲ್ ಕಳಿಸಿ ನಿಮ್ಮ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಬಹುದು. ನಮ್ಮ ಮೇಲ್ ಐ ಡಿ ಹೀಗಿದೆ, vbnimmahaadu@gmail.com. ಎಲ್ಲ ಸ್ಮಾಲ್ ಲೆಟರ್ಸಲ್ಲಿ vbnimmahaadu@gmail.com ನೀವು ಸಂದೇಶವನ್ನು ಕಳಿಸಿ ನಿಮ್ಮ ಇಷ್ಟದ ಗೀತೆಯನ್ನು ನೀವು ರಿಕ್ವೆಸ್ಟ್ ಮಾಡ್ಬೋದು. ಇಮೇಲ್ ಮೂಲಕ ಬಂದ ಸಂದೇಶಗಳ ಕೋರಿಕೆ ಆಧಾರದ ಮೇರೆಗೆ ನಾವು 1:20 to 2 ನಿಮ್ಮ ನೆಚ್ಚಿನ ಗೀತೆಗಳನ್ನು ಪ್ರಸಾರ ಮಾಡ್ತೀವಿ. ಮತ್ತೊಮ್ಮೆ ನಮ್ಮ ಇಮೇಲ್ ಐ ಡಿ vbnimmahaadu@gmail.com ನೀವು ಸಂದೇಶವನ್ನು ಕಳಿಸಿದರೆ ಇಮೇಲ್ ಮೂಲಕ ನಾವು ನಿಮ್ಮ ಗೀತೆಗಳನ್ನು ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ಹಲೋ ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು? ಹಲೋ, ಯಾರು
1: ಮಾತಾಡ್ತಿರೋದು?
0: ಸರಸ್ವತಿ ಅವರೇ, ರೇಡಿಯೋ ಕೇಳ್ಕೊಂಡು ಮಾತಾಡಬೇಡಿ, ನನ್ನ ಹತ್ರ ಮಾತಾಡಿ.
1: ಪುತ್ತೂರಿನಿಂದ ಸರಸ್ವತಿ ಮಾತಾಡುದು, ಅರಸಿನ ಕುಂಕುಮ ಚಿತ್ರದಿಂದ. ಇಳಿದು ಬಾ ತಾಯಿ ಇಳಿದು ಬಾ ಅಂತ.
0: ಓಕೆ, ಆ ಗೀತೆ ಬೇಕಾ?
1: ನಾನು 8 ಫೋನ್ ಮಾಡಿದ್ದೇನೆ ಮೇಡಮ್, 6 ಫೋನ್ ಮಾಡುದು.
0: ಖಂಡಿತ ಪ್ರಸಾರ ಮಾಡ್ತೀವಿ, ಯಾಕಂದ್ರೆ ಪದೇ ಪದೇ ಕರೆ ಮಾಡಿದವ್ರಿಗೆ ಮಾಡಿದ್ರೆ ಹೊಸಬರಿಗೆ ಅವಕಾಶ ಸಿಗಲ್ಲ, ಲೈನ್ ಬಿಸಿ ಅಂತ ಬರುತ್ತೆ ಅವ್ರಿಗೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಹೀಗೆ ಟೈಮ್ ತಗೊಂಡ್ ಮಾಡಿದ್ರೆ ಹೊಸಬರಿಗೂ ಅವಕಾಶ ಸಿಗುತ್ತೆ ಅಂತ ನಮ್ಮ ಒಂದು.
1: ನಮಸ್ತೆ ಮೇಡಮ್.
0: ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಲೋ, ನಿಮ್ಮ ಗೀತೆ ಈಗ ಪ್ರಸಾರ ಆಗ್ತಾ ಇದೆ. ಅರಿಶಿಣ ಕುಂಕುಮ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಪಿ ಬಿ ಶ್ರೀನಿವಾಸ್ ಅವರ ಗಾಯನದಲ್ಲಿ, ದ ರಾ ಬೇಂದ್ರೆ ಅವರ ಸಾಹಿತ್ಯ ರಚನೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ಸಮಯ ಆಗಿದೆ 12:55:50. ಕರೆಗೊಂದು ಹಾಡಿನ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಕರೆ ಮಾಡಿ ಹಾಡನ್ನು ರಿಕ್ವೆಸ್ಟ್ ಮಾಡಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೇನೆ ನಮ್ಮೊಂದಿಗೆ ಜೊತೆಯಾಗಿದ್ದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಕರೆಗೊಂದು ಹಾಡನ್ನು ಮುಗಿಸೋ ಸಮಯ ಬಂದಿದೆ. ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಕೃಷ್ಣ ರುಕ್ಮಿಣಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಗಾಯನದಲ್ಲಿ ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಕೆ ವಿ ಮಹದೇವನ್ ಅವರ ಸಂಗೀತವಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ನಡೆಯುತ್ತಿರುವ ಅಕ್ರಮಗಳ ಕುರಿತಂತೆ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಹಲವು ಮುಖಂಡರು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದ್ದಾರೆ. ಮಾಜಿ ಉಪಪ್ರಧಾನಿ ಡಾ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿರುವ ಪ್ರತಿಮೆಗೆ ಇಂದು ಮಾಲಾರ್ಪಣೆ ಮಾಡಿದರು. ಉಪಮುಖ್ಯಮಂತ್ರಿ ಪರಮೇಶ್ವರ್, ಸಚಿವ ಕೆಎಚ್ ಮುನಿಯಪ್ಪ ಉಪಸ್ಥಿತರಿದ್ದರು. ಕೊಡಗು ಜಿಲ್ಲೆಯಲ್ಲಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯನ್ನು ಎದುರಿಸಲು ಸಜ್ಜಾಗುವಂತೆ ಪ್ರಾಕೃತಿಕ ವಿಕೋಪ ನಿರ್ವಹಣೆಯ ಮೇಲುಸ್ತುವಾರಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ನಿರ್ದೇಶನ ನೀಡಿದ್ದಾರೆ. ಕೊಡಗು ಜಿಲ್ಲೆ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಸ್ವಲ್ಪ ಹೆಚ್ಚಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಅಲ್ಪಚೇತರಿಕೆ ಕಂಡಿದೆ. ಬೆಂಗಳೂರಿನ ಜಿಬಿಎ ವ್ಯಾಪ್ತಿಯಲ್ಲಿ 5 ನಗರ ಪಾಲಿಕೆಗಳಿಂದ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಬಸವನಗುಡಿ ಮಾರುತಿ ಸರ್ಕಲ್ ಬಳಿ ಇಂದು ಕಾರ್ಯಾಚರಣೆ ನಡೆಯುತ್ತಿದೆ. ಕೇಂದ್ರ ಚುನಾವಣಾ ಆಯೋಗ ಬಿಹಾರ, ಗುಜರಾತ್ ಮತ್ತು ಮಧ್ಯಪ್ರದೇಶದ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಅಧಿಸೂಚನೆ ಹೊರಡಿಸಿದೆ. ಇರಾನ್ನ ಮಾಜಿ ಸರ್ವೋಚ್ಚ ನ್ಯಾಯಾಧೀಶ ಆಯತುಲ್ಲಾ ಸೈಯದ್ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಭಾರತ ಸರ್ಕಾರ ಮತ್ತು ಭಾರತೀಯರಿಗೆ ಇರಾನ್ ರಾಯಭಾರ ಕಚೇರಿ ಕೃತಜ್ಞತೆ ವ್ಯಕ್ತಪಡಿಸಿದೆ. ಉಕ್ರೇನ್ ರಾಜಧಾನಿ ಕೈವ್ ಮೇಲೆ ಇಂದು ಬೆಳಗ್ಗೆ ರಷ್ಯಾ ಕ್ಷಿಪಣಿ ದಾಳಿ ನಡೆಸಿದೆ. ಟರ್ಕಿಯಲ್ಲಿ ನಡೆಯುತ್ತಿರುವ ಪ್ರಮುಖ ನ್ಯಾಟೋ ಶೃಂಗಸಭೆ

ಒಂದು ದಿನ ಮೊದಲು ಈ ದಾಳಿ ಸಂಭವಿಸಿದೆ. ಈ ಶೃಂಗಸಭೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾಗವಹಿಸುವ ನಿರೀಕ್ಷೆ ಇದೆ. ಫಿಫಾ ವಿಶ್ವಕಪ್ನ 16ನೇ ಸುತ್ತಿನ ಪಂದ್ಯದಲ್ಲಿ ಇಂದು ಪೋರ್ಚುಗಲ್ ಸ್ಪೇನ್ ವಿರುದ್ಧ ಹಾಗೂ ಅಮೆರಿಕ ಬೆಲ್ಜಿಯಂ ವಿರುದ್ಧ ಸೆಣಸಾಟ ನಡೆಸಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ಹಲೋ
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ?
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
0: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
1: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್, 2 ಲಕ್ಷ ಏನಾಯ್ತಪ್ಪ?
0: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
2: ಹಣ ಕಳ್ಕೊಳ್ತೀರಾ.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 1:04. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಇಂದು ಮಧ್ಯಾಹ್ನ 1:20 ಎರಡು ಗಂಟೆವರೆಗೂ ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳಲು vbnimmahadu@gmail.com ಇಮೇಲ್ ಅಡ್ರೆಸ್ಗೆ ನಿಮ್ಮ ನೆಚ್ಚಿನ ಗೀತೆಯ ರಿಕ್ವೆಸ್ಟನ್ನು ಕಳಿಸಿದ್ರೆ ನಾವು ಅದನ್ನು 1:20 ಎರಡು ಗಂಟೆಯ ಸಮಯದವರೆಗೆ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ, ಸೋಮವಾರದ ವಿಶೇಷ ವಿಬಿ ನಿಮ್ಮ ಹಾಡು ಕಾರ್ಯಕ್ರಮಕ್ಕೆ ಯಾರೆಲ್ಲ ಸಂದೇಶವನ್ನು ಕಳಿಸಲು ಬಯಸ್ತೀರೋ ಅವರು ಈ ಅಡ್ರೆಸ್ಗೆ ಕಳಿಸ್ಬೋದು, vbnimmahadu@gmail.com. ಹಾಗೆ ಬಹಳಷ್ಟು ವಾಟ್ಸಪ್ ಸಂದೇಶಗಳು ಬಂದು ನಮ್ಮನ್ನು ತಲುಪಿದೆ. ಬಳಗನೂರು ಗ್ರಾಮ ಬಸವರಾಜ್ ಅವರು ಹೇಳ್ತಾ ಇದ್ದಾರೆ, ಜಿಮೇಲ್ ಅಂದರೆ ಹೇಗೆ ಕಳಿಸ್ಬೇಕು ಅಂತ ಇವರು ನಮ್ಮನ್ನು ಕೇಳ್ತಾ ಇದ್ದಾರೆ. ಹಾಗೇನೆ ಹರೀಶ್ ಮಲ್ಲೇಶ್ವರ ಮುಂದೆ ಕೂಡ ಸಂದೇಶವನ್ನು ಕಳಿಸಿದ್ರೆ, ತೀರ್ಥೇಶ್ ಚನ್ನಪಟ್ಟಣದಿಂದ, ಕಾರ್ಯಕ್ರಮ ಚೆನ್ನಾಗಿತ್ತು, ಪ್ರಸಾರವಾದ ಹಾಡುಗಳು ಚೆನ್ನಾಗಿದ್ವು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಅವರು ಕೂಡ, ಕರೆಗೊಂದು ಹಾಡು ಕಾರ್ಯಕ್ರಮದ ಹಾಡುಗಳು ಇಷ್ಟ ಆಯಿತು, ಹಾಗೆ ತುಂಬ ಅಪರೂಪದ ಕಪ್ಪು ಕಳ ಚಿತ್ರದ ಗೀತೆ ಕೇಳಿ ತುಂಬ ಸಂತೋಷ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಒಬ್ಬರು ಕೇಳುಗರು ಕೇಳಿದರು, ಜಿಮೇಲ್ ಅಂದರೆ ಹೇಗೆ ಕಳಿಸೋದು ಅಂತ. ನೀವು ನಿಮ್ಮ ಇಮೇಲ್ ಅಡ್ರೆಸ್ಗೆ ಹೋಗಿ ಅಲ್ಲಿ vbnimmahadu@gmail.com ಅಂತ ಟೈಪ್ ಮಾಡಿದ್ರೆ ಮಾಡಿ ಅಲ್ಲಿ ನಿಮ್ಮ ಒಂದು ನೆಚ್ಚಿನ ಗೀತೆಗಳನ್ನು ಕೂಡ ಟೈಪ್ ಮಾಡಿ ನಮಗೆ ಮೇಲ್ ಮಾಡ್ಬೋದು ಅಂತ ಹೇಳ್ತಾ, ಸಂದೇಶ ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಧನ್ಯವಾದಗಳು. ಈಗ ಒಂದು ಗೀತೆ ಮೂಡಿ ಬರ್ತಾ ಇದೆ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೋಸ್ಕರ.

0: ಅತಿಯಾದ ಊಟ, ಅತಿಯಾದ ಮಾತು ಅಪಾಯಕಾರಿ ಎನ್ನುತ್ತದೆ ಸುಭಾಷಿತ ರತ್ನ ಭಾಂಡಾಗಾರ. ಭೋಜನ ಭಾಷಣ ಹಿತಮಿತವಾಗಿರಲಿ, ಅಜೀರ್ಣವಾಗುವಷ್ಟು ತಿಂದಾಗ ಊಟ ವಿಷವಾಗುತ್ತದೆ. ಅಜೀರ್ಣೇ ಭೋಜನಂ ವಿಷಂ.
1: ಮಾತು ಚಪಲವಾಗದಿರಲಿ, ಪ್ರತಿ ಪದವು ಮುತ್ತಿನ ಮಣಿಯಂತಿರಲಿ, ವಚನ ಬೆಲ್ಲದಂತಿರಲಿ, ಹೃದಯದಲ್ಲಿ ನಂಜು ಇಲ್ಲದಿರಲಿ, ತುಂಬದಿರಲಿ.
0: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಮಾತು ಬೆಳಕಾಗಬೇಕು, ಬೆಂಕಿಯಾಗಬಾರದು.
1: ಹೌದು, ನುಡಿದಂತೆ ನಡೆದರೆ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ.
2: ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮೂರು ರಾಷ್ಟ್ರಗಳ ಭೇಟಿಯ ಭಾಗವಾಗಿ ಇಂಡೋನೇಷ್ಯಾಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರವಾಸ. ಬಿಹಾರ್, ಗುಜರಾತ್, ಮಧ್ಯಪ್ರದೇಶ ಉಪಚುನಾವಣೆ ಅಧಿಸೂಚನೆ ಹೊರಡಿಸಿದ ಚುನಾವಣಾ ಆಯೋಗ. ಅಸ್ಸಾಂನ ಗುವಾಹಟಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟ್ರಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ ಸಭೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೆಕ್ಸಿಕೋ ವಿರುದ್ಧ ಗೆದ್ದು ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟ ಇಂಗ್ಲೆಂಡ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಆರು ದಿನಗಳ ಭೇಟಿಯ ಹಿನ್ನೆಲೆಯಲ್ಲಿ ಇಂದು ಇಂಡೋನೇಷ್ಯಾಗೆ ಪ್ರವಾಸ ಆರಂಭಿಸಿದ್ದಾರೆ. ನಿರ್ಗಮನಕ್ಕೂ ಮುನ್ನ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ, ಈ ಭೇಟಿಯು ಭಾರತ ಇಂಡೋನೇಷ್ಯಾ ನಡುವೆ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ ಎಂದು ಹೇಳಿದ್ದಾರೆ. ಮೂರು ರಾಷ್ಟ್ರಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿಯವರು ಇಂದು ಇಂಡೋನೇಷ್ಯಾಗೆ ಭೇಟಿ ನೀಡಲಿದ್ದಾರೆ. ಗುರುದೇವ್ ರವೀಂದ್ರನಾಥ ಟ್ಯಾಗೂರರ ಭೇಟಿಯ ಶತಮಾನೋತ್ಸವದ ಅಂಗವಾಗಿ 15 ತಿಂಗಳ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಇಂಡೋನೇಷ್ಯಾ ಆಚರಿಸಲಿದೆ. ಈ ಕುರಿತ ಕಾರ್ಯಕ್ರಮಗಳಿಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಲಿದ್ದು, ಉಭಯ ದೇಶಗಳ ನಡುವೆ ಪಾಲುದಾರಿಕೆಯಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಬಿಹಾರ, ಗುಜರಾತ್ ಮತ್ತು ಮಧ್ಯಪ್ರದೇಶದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಚುನಾವಣಾ ಆಯೋಗ ಇಂದು ಅಧಿಸೂಚನೆ ಹೊರಡಿಸಿದೆ. ಬಿಹಾರದ ಬಂಕಿಪುರ ಕ್ಷೇತ್ರ, ಗುಜರಾತ್ನ ಮಂಜಲ್ಪುರ ಕ್ಷೇತ್ರ ಮತ್ತು ಮಧ್ಯಪ್ರದೇಶದ ದಾಟಿಯಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ಅಧಿಸೂಚನೆಯ ಪ್ರಕಾರ ಜುಲೈ 13ರವರೆಗೆ ನಾಮಪತ್ರಗಳನ್ನು ಸ್ವೀಕರಿಸಲಾಗುತ್ತದೆ ಮತ್ತು ಜುಲೈ 14ರಂದು ಪರಿಶೀಲನೆ ನಡೆಯಲಿದೆ. ಈ ಸ್ಥಾನಗಳಿಗೆ ಜುಲೈ 30ರಂದು ಮತದಾನ ನಡೆಯಲಿದೆ. ಬಿಹಾರದಲ್ಲಿ ಹಾಲಿ ಸದಸ್ಯ ನಿತಿನ್ ನಬಿನ್ ಅವರ

0: ರಾಜೀನಾಮೆಯ ನಂತರ ಬಂಕೀಪುರ ಸ್ಥಾನಕ್ಕೆ ಉಪಚುನಾವಣೆ ಅಗತ್ಯವಾಗಿತ್ತು. ಗುಜರಾತ್ನಲ್ಲಿ ಯೋಗೇಶ್ ಭಾಯ್ ನರಮದಾಸ್ ಪಟೇಲ್ ಅವರ ನಿಧನದ ನಂತರ ಮಂಜಲ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತೆರವಾಗಿದೆ. ಏತನ್ಮಧ್ಯೆ ಮಧ್ಯಪ್ರದೇಶದಲ್ಲಿ ರಾಜೇಂದ್ರ ಭಾರತಿ ಅವರ ಅನರ್ಹತೆಯಿಂದಾಗಿ ದಾಟಿಯಾ ಸ್ಥಾನ ತೆರವಾಗಿದೆ. ಭಾರತೀಯ ಜನಸಂಘದ ಸಂಸ್ಥಾಪಕ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 125ನೇ ಜನ್ಮ ವಾರ್ಷಿಕೋತ್ಸವ ಇಂದು. ಈ ಸಂದರ್ಭವನ್ನು ಗುರುತಿಸಲು ಕೇಂದ್ರ ಸಂಸ್ಕೃತಿ ಸಚಿವಾಲಯ ಪಶ್ಚಿಮ ಬಂಗಾಳ ಸರ್ಕಾರದ ಸಹಯೋಗದೊಂದಿಗೆ ಕೋಲ್ಕತ್ತಾದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಉಪರಾಷ್ಟ್ರಪತಿ ಭವನದಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ಪುಷ್ಪನಮನ ಸಲ್ಲಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟ್ರಪತಿಯವರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ವಿಶಿಷ್ಟ ಶಿಕ್ಷಣ ತಜ್ಞ, ದಾರ್ಶನಿಕ ರಾಜಕಾರಣಿ ಮತ್ತು ರಾಷ್ಟ್ರ ನಿರ್ಮಾಪಕ ಮತ್ತು ಭಾರತದ ಶೈಕ್ಷಣಿಕ, ರಾಜಕೀಯ ಹಾಗೂ ಪ್ರಜಾಪ್ರಭುತ್ವ ಪಯಣದಲ್ಲಿ ಶಾಶ್ವತವಾದ ಛಾಪನ್ನು ಮೂಡಿಸಿದ್ದಾರೆ ಎಂದು ಹೇಳಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 125ನೇ ಜನ್ಮ ದಿನಾಚರಣೆಯನ್ನು ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ದೂರದೃಷ್ಟಿಯ ರಾಜಕಾರಣಿ, ವಿಶಿಷ್ಟ ವಿದ್ವಾಂಸ ಮತ್ತು ರಾಷ್ಟ್ರ ನಿರ್ಮಾಪಕರಾಗಿದ್ದರು. ಅವರು ರಾಷ್ಟ್ರದ ಏಕತೆಯನ್ನು ಕಾಪಾಡಲು, ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಬಲಪಡಿಸಲು ಮತ್ತು ರಾಷ್ಟೀಯ ಏಕೀಕರಣದ ಉದ್ದೇಶವನ್ನು ಮುನ್ನಡೆಸಲು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದರು ಎಂದು ಹೇಳಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಅವರು ಇಂದು ಸಂಸತ್ನ ಸೆಂಟ್ರಲ್ ಹಾಲ್ನಲ್ಲಿ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿದರು. ಬ್ರಿಕ್ಸ್ ರಾಷ್ಟ್ರಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ ಎರಡು ದಿನಗಳ ಸಭೆಯು ಇಂದಿನಿಂದ ಅಸ್ಸಾಂನ ಗುವಾಹಟಿಯಲ್ಲಿ ಆರಂಭವಾಗಲಿದೆ. ಈ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದು, ಸಂಸ್ಥೆಗಳ ನಡುವಿನ ನಿರಂತರ ಸಹಕಾರವನ್ನು ಬಲಪಡಿಸುವುದು ಮತ್ತು ಕಾರ್ಯಾಚರಣಾ ಮಟ್ಟದಲ್ಲಿ ಇನ್ನಷ್ಟು ಸಮನ್ವಯ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಕಾರ್ಯಾಚರಣಾ ಸಮನ್ವಯ ಬಲಪಡಿಸುವಿಕೆ, ಗುಪ್ತಚರ ಮಾಹಿತಿ ವಿನಿಮಯ, ಸಾಮರ್ಥ್ಯ ಅಭಿವೃದ್ಧಿ ಹಾಗೂ ಮಾದಕ ವಸ್ತುಗಳಿಗೆ ಸಂಬಂಧಿಸಿದ ಹೊಸ ಸವಾಲುಗಳನ್ನು ಎದುರಿಸಲು ಜಂಟಿ ಕಾರ್ಯತಂತ್ರ ರೂಪಿಸುವ ಕುರಿತು ಚರ್ಚೆ ನಿರೀಕ್ಷಿಸಲಾಗಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ಎರಡು ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೇರಳದ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು ಒಟ್ಟಾಗಿ ಸೇರಿ ಎಲ್ಲಾ ವಲಯಗಳಲ್ಲಿ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಮಹಿಳಾ ಕಾರ್ಯಪಡೆ ಸಭೆಯು ಸದಸ್ಯ ರಾಷ್ಟ್ರಗಳಿಗೆ ಮಹಿಳಾ ನೇತೃತ್ವದ ಅಭಿವೃದ್ಧಿಯನ್ನು ಮುನ್ನಡೆಸುವ ನಿಟ್ಟಿನಲ್ಲಿ ಒಮ್ಮತವನ್ನು ಮೂಡಿಸಲು ಅವಕಾಶ ಒದಗಿಸುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಹಕಾರದಿಂದ ಸಮೃದ್ಧಿ ಪರಿಶೀಲನೆಗೆ ಅನುಗುಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು 232 ಧ್ಯಾನ ಸಂಗ್ರಹ ಗೋದಾಮುಗಳ ಉದ್ಘಾಟನೆ, ಸಹಕಾರ ವನಕ್ಕೆ ಭೂಮಿಪೂಜೆ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ಇಂದಿನಿಂದ 3 ದಿನ ನಡೆಯಲಿರುವ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ತಜ್ಞರ ಅಂತರ ಸರ್ಕಾರಿ ಗುಂಪಿನ 9ನೇ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ಈ ಸಭೆಯಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು, ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಗ್ರಾಹಕರ ಸಂರಕ್ಷಣಾ ಪ್ರಾಧಿಕಾರಗಳು, ಶಿಕ್ಷಣ ತಜ್ಞರು ಸೇರಿದಂತೆ

ಸಂಬಂಧಿತರು ಭಾಗವಹಿಸಿ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ಸಹಕಾರ ಹಾಗೂ ಸಂವಾದಕ್ಕೆ ಈ ಅಂತರ ಸರ್ಕಾರಿ ತಜ್ಞರ ಗುಂಪು ಪ್ರಮುಖ ವೇದಿಕೆಯಾಗಿದೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಗ್ರಾಹಕರಿಗೆ ಮಾಹಿತಿ ಮತ್ತು ಜಾಗೃತಿ, ಸುಸ್ಥಿರ ಬಳಕೆ, ಜಾಗತಿಕ ಮಾರುಕಟ್ಟೆಗಳಲ್ಲಿ ಗ್ರಾಹಕರ ಸಂರಕ್ಷಣಾ ಕಾನೂನುಗಳ ಅನುಷ್ಠಾನ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. ಉಕ್ರೇನ್ ರಾಜಧಾನಿ ಕೈವ್ ಮೇಲೆ ಇಂದು ಬೆಳಿಗ್ಗೆ ರಷ್ಯಾ ಕ್ಷಿಪಣಿ ದಾಳಿ ನಡೆಸಿದೆ. ಟರ್ಕಿಯಲ್ಲಿ ನಡೆಯಲಿರುವ ಪ್ರಮುಖ ನ್ಯಾಟೋ ಶೃಂಗಸಭೆಗೆ ಒಂದು ದಿನ ಮೊದಲು ಈ ದಾಳಿ ಸಂಭವಿಸಿದೆ. ಈ ಶೃಂಗಸಭೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾಗವಹಿಸುವ ನಿರೀಕ್ಷೆ ಇದೆ. ದಾಳಿಯಲ್ಲಿ ರಷ್ಯಾ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಕ್ರೂಸ್ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ಬಳಸಿದೆ ಎಂದು ಉಕ್ರೇನ್ ವಾಯುಪಡೆ ಹೇಳಿದೆ. ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಸೈಯದ್ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಭಾರತ ಸರ್ಕಾರ ಮತ್ತು ಭಾರತೀಯರಿಗೆ ಇರಾನ್ ರಾಯಭಾರ ಕಚೇರಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದೆ. ಇದು ಉಭಯ ದೇಶಗಳ ನಡುವಿನ ಆಳವಾದ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ಮಾನವ ಬಾಂಧವ್ಯವನ್ನು ಪ್ರತಿಬಿಂಬಿಸುತ್ತದೆ. ಅಂತ್ಯಕ್ರಿಯೆಯಲ್ಲಿ ಭಾರತದ ನಾಯಕರು, ಸಂಸತ್ ಸದಸ್ಯರು, ವಿದ್ವಾಂಸರು ಮತ್ತು ವಿವಿಧ ಧರ್ಮಗಳ ಪ್ರತಿನಿಧಿಗಳ ಉಪಸ್ಥಿತಿಯು ಎರಡೂ ರಾಷ್ಟ್ರಗಳ ನಡುವಿನ ದೀರ್ಘಕಾಲದ ಸಂಬಂಧವನ್ನು ಪ್ರತಿಬಿಂಬಿಸುತ್ತದೆ ಎಂದು ಇರಾನ್ ರಾಯಭಾರ ಕಚೇರಿ ಹೇಳಿದೆ. ಮೆಕ್ಸಿಕೋ ನಗರದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ 16 ಸುತ್ತಿನಲ್ಲಿ ಪಂದ್ಯದಲ್ಲಿ ಮೆಕ್ಸಿಕೋ ವಿರುದ್ಧ 3-2 ಅಂತರದ ಜಯ ಸಾಧಿಸುವ ಮೂಲಕ ಇಂಗ್ಲೆಂಡ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಇದಕ್ಕೂ ಮುನ್ನ ನಿನ್ನೆ ರಾತ್ರಿ ನಡೆದ 16 ಸುತ್ತಿನಲ್ಲಿ ಮತ್ತೊಂದು ಪಂದ್ಯದಲ್ಲಿ 5 ಬಾರಿಯ ವಿಶ್ವ ಚಾಂಪಿಯನ್ ಬ್ರೆಜಿಲ್ ತಂಡ ನಾರ್ವೆ ವಿರುದ್ಧ 2-1 ಗೋಲುಗಳಿಂದ ಪರಾಭವಗೊಂಡಿದೆ. ನಾರ್ವೆ ಪರ ಎರ್ಲಿಂಗ್ ಹಾಲ್ಯಾಂಡ್ 2 ಗೋಲು ಗಳಿಸಿದರು. ಇನ್ನೊಂದೆಡೆ ಬ್ರೆಜಿಲ್ನ ಅನುಭವಿ ಆಟಗಾರ ನೇಮರ್ ಜೂನಿಯರ್ ಅಂತಾರಾಷ್ಟ್ರೀಯ ಫುಟ್ಬಾಲ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಅವರು ಬ್ರೆಜಿಲ್ ತಂಡದ ಪ್ರಮುಖ ಆಟಗಾರರಾಗಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ರಾಷ್ಟ್ರಗಳ ಭೇಟಿಯ ಭಾಗವಾಗಿ ಇಂಡೋನೇಷ್ಯಾಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರವಾಸ. ಬಿಹಾರ್, ಗುಜರಾತ್, ಮಧ್ಯಪ್ರದೇಶ ಉಪಚುನಾವಣೆ ಅಧಿಸೂಚನೆ ಹೊರಡಿಸಿದ ಚುನಾವಣಾ ಆಯೋಗ. ಅಸ್ಸಾಂನ ಗುವಾಹಟಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟ್ರಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ ಸಭೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೆಕ್ಸಿಕೋ ವಿರುದ್ಧ ಗೆದ್ದು ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ.

0: ಆಲಿಸೋ ವಿವಿಧ ಭಾರತಿ
1: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
2: ಸಮಯ ಆಗಿದೆ 1:24:14 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಸೋಮವಾರದ ವಿಶೇಷ ಕಾರ್ಯಕ್ರಮ ವಿಬಿ ನಿಮ್ಮ ಹಾಡು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ವಿಬಿ ನಿಮ್ಮ ಹಾಡು ಕಾರ್ಯಕ್ರಮಕ್ಕೆ ನೀವು ಕೂಡ ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳಲು ಸಂದೇಶ ಕಳಿಸಬೇಕು ಅಂತಾದರೆ ನಮ್ಮ ಇಮೇಲ್ ವಿಳಾಸಕ್ಕೆ ನೀವು ಸಂದೇಶವನ್ನು ಕಳಿಸಬೇಕಾಗುತ್ತೆ. ನಿಮ್ಮ ನೆಚ್ಚಿನ ಗೀತೆಯನ್ನು ಯಾವುದು ಪ್ರಸಾರ ಮಾಡಬೇಕು ಅಂತ ಹೇಳಿ ವಿಬಿ ನಿಮ್ಮ ಹಾಡು @gmail.com ಎಲ್ಲ ಸ್ಮಾಲ್ ಲೆಟರ್ಸಲ್ಲಿ ವಿಬಿ NIMMAHAADU@gmail.com ನಿಮ್ಮ ಸಂದೇಶವನ್ನು ಕಳಿಸಿ. ಸಾಕಷ್ಟು ಸಂದೇಶಗಳು ಬಂದು ನಮ್ಮನ್ನು ತಲುಪಿದವೆ. ಗಂಗೆ ಗೌರಿ ಚಿತ್ರದ ಗೀತೆ ನೀರ ಹೊತ್ತ ನೀರ ಜಾಣೆ ಗೀತೆಗಾಗಿ ಯಾರಿದು ಸಂದೇಶವನ್ನು ಕಳಿಸಿರೋದು ಅಂತ ಹೇಳಿದರೆ ಜಗದಾಂಬಿಕಾ ಹಂಸವೇಣಿ ಮತ್ತಿಕೆರೆಯಿಂದ ಸಂದೇಶವನ್ನು ಕಳಿಸಿದರೆ. ಮತ್ತೊಂದು ಗೀತೆಗೋಸ್ಕರ ಸುಬ್ಬಿ ಸುಬ್ಬಕ್ಕ ಸುವಲಾಲಿ ಚಿತ್ರದ ಗೀತೆಗೋಸ್ಕರ NJ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶ ಬಂದು ನಮ್ಮನ್ನು ತಲುಪಿದೆ. ಅವರು ಕೇಳಿದ್ದು ಸುಬ್ಬಿ ಸುಬ್ಬಕ್ಕ ಸುವಲಾಲಿ ಚಿತ್ರದ ಗೀತೆ. ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗೋಸ್ಕರ ಪ್ರಸಾರ ಆಗ್ತಾ ಇದೆ. ಗಂಗೆ ಗೌರಿ ಚಿತ್ರದಿಂದ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಗಾಯನದಲ್ಲಿ, ಜಿವಿ ಅಯ್ಯರವರ ಸಾಹಿತ್ಯಕ್ಕೆ ಟಿಜಿ ಲಿಂಗಪ್ಪ ಅವರ ಸಂಗೀತವಿರುವ ಗೀತೆ, ಹಾಗೇನೆ ಸುಬ್ಬಿ ಸುಬ್ಬಕ್ಕ ಸುವಲಾಲಿ ಚಿತ್ರದ ಗೀತೆಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ. ದೊಡ್ಡರಂಗಿಗೌಡ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ಇಮೇಲ್ ಆಧಾರಿತ ಚಿತ್ರದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಈಗ ಎಸ್ ಎಂ ಶೋಭಾ ಹಾಸನ್ದಿಂದ ರಿಕ್ವೆಸ್ಟ್ನ ಕಳಿಸಿದ್ದಾರೆ, ಮೇಘ ಶ್ಯಾಮ ಬಾ ಅನ್ನೋ ಗೀತೆ ಧರ್ಮ ಚಿತ್ರದ ಗೀತೆಗೋಸ್ಕರ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ ಇದು. ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ ಅವರು ಈ ಚಿತ್ರದ ಹಾಡಿಗೆ ಧ್ವನಿಯಾಗಿದ್ದಾರೆ. ಹಾಗೇನೆ ರಿಕ್ವೆಸ್ಟ್ನ ಕಳಿಸಿದ್ದಾರೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಮನಸ್ಸೆ ಓ ಮನಸ್ಸೆ ಗೀತೆಗಾಗಿ ಚೈತ್ರ ಡಿ ಎಂ ಕಾಮಲಾಪುರ ನೆಲಮಂಗಲ ತಾಲೂಕಿನಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಬದ್ರಿಪ್ರಸಾದ್ ಹಾಗೂ ಚಿತ್ರ ಅವರು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಕೆ ಕಲ್ಯಾಣ್ ಅವರದ್ದೇ ಸಂಗೀತ ಸಂಯೋಜನೆ ಇರುವ ಗೀತೆ ನಿಮಗಾಗಿ.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಇಮೇಲ್ ಆಧಾರಿತ ಚಿತ್ರದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಸಂದೇಶ ಕಳಿಸಿದ್ದಾರೆ ನಮಗೆ, ರಥಸಪ್ತಮಿ ಚಿತ್ರದ ಗೀತೆ ಬೇಕು ಅಂತ. ಮಾಲೂರು ಟೀಕೆ ಇಂದ ಅಲಂಬಾಡಿ ಗ್ರಾಮದಿಂದ ಪ್ರಭು ಮತ್ತು ಶ್ರಾವಣಿಯವರು, ಹಾಗೇನೆ ನಾಗರಾಜ್ ಶರ್ಮಾ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಪ್ರೇಮ ಪರ್ವದ ಚಿತ್ರದ ಗೀತೆಗೋಸ್ಕರ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗೋಸ್ಕರ ಪ್ರಸಾರ ಆಗ್ತಾ ಇದೆ. ಆರಂಭದಲ್ಲಿ ರಥಸಪ್ತಮಿ ಗೀತೆಯನ್ನ ಕೇಳಬಹುದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಗಾಯನದಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿರುವ ಗೀತೆ, ಹಾಗೆ ಪ್ರೇಮ ಪರ್ವ ಚಿತ್ರದ ಗೀತೆ ನಂತರ ಮೂಡಿ ಬರ್ತಾ ಇದೆ. ಮೂಡಿ ಬರುತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಗಾಯನದಲ್ಲಿ, ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ವಿಬಿ ನಿಮ್ಮ ಹಾಡು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇಮೇಲ್ ಸಂದೇಶದ ಗೀತೆಗಳು, ನಿಮ್ಮ ನೆಚ್ಚಿನ ಗೀತೆಗಳನ್ನು ನೀವು ಕೇಳ್ತಾ ಇದ್ದೀರಿ. ಸಮಯ ಆಗಿದೆ 1:55. ವಿಬಿ ನಿಮ್ಮ ಹಾಡು ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ. ಭಾಸ್ಕರ್ ಹೆರಳೆ ಅವರು ಸಂದೇಶ ಕಳಿಸಿದ್ದಾರೆ. ಆ ಪಲ್ಲಕ್ಕಿ ಚಿತ್ರದ ಗೀತೆಗೋಸ್ಕರ ಬಿಡು ಬಿಡು ಕದ್ದು ಕದ್ದು ನೋಡೋದನ್ನ ಅನ್ನೋ ಗೀತೆ ಚೈತ್ರ ಮತ್ತು ರಾಜೇಶ್ ಕೃಷ್ಣನ್ ಅವರ ಗಾಯನದಲ್ಲಿ ಮೂಡಿ ಬರ್ತಾ ಇದೆ. ಹೃದಯ ಶಿವ ಅವರ ಸಾಹಿತ್ಯಕ್ಕೆ ಗುರು ಕಿರಣ್ ಅವರ ಸಂಗೀತ ಸಂಯೋಜನೆ ಇದೆ. ಇದಾಗಿತ್ತು ಇವತ್ತಿನ ವಿಬಿ ನಿಮ್ಮ ಹಾಡು ಕಾರ್ಯಕ್ರಮ. ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ, ನಿಮ್ಮ ಅನುದಿನದ ಸಂಗಾತಿ.

ಸಮಯ ಆಗಿದೆ 1:59:33, 2 ಗಂಟೆಗೆ ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 2:15:16 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಈಗ ಕೇಳೋಣ ಕಾರ್ಯಕ್ರಮ ಸ್ಪಂದನ. ಪ್ರೀತಿಯ ಶ್ರೋತೃಗಳೇ, ಇವತ್ತಿನ ಸ್ಪಂದನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ಎಷ್ಟೊಂದು ಕಾರ್ಯಕ್ರಮಗಳು, ದೊಡ್ಡ ದೊಡ್ಡ ಫಂಕ್ಷನ್ಗಳು ನಡೀತಾ ಇರುತ್ತಲ್ಲ, ದೊಡ್ಡದಾಗಿ ಪೆಂಡಾಲ್ ಹಾಕಿರ್ತಾರೆ, ಊಟ ತಿಂಡಿ ವ್ಯವಸ್ಥೆ ಇರುತ್ತೆ, ಹಾಡಿನ ವ್ಯವಸ್ಥೆ ಇರುತ್ತೆ, ಹೀಗೆಲ್ಲ ನಡೀತಾ ಇರುತ್ತೆ. ಖುಷಿಯಾಗುತ್ತೆ ಸಂಭ್ರಮದಲ್ಲಿ ಪಾಲ್ಗೊಳ್ಳಕ್ಕೆ. ಎಷ್ಟೊಂದು ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಯಾವಾಗಲೂ ಪಾಲ್ಗೊಳ್ತಾ ಇರ್ತೀವಿ. ಮೊನ್ನೆ ಒಂದು ಘಟನೆ ನೋಡಿದೆ. ನಮ್ಮ ಮುಂದೆನೆ ಕುಳಿತಿದ್ದ ಒಬ್ರು ತಟ್ಟೆನಲ್ಲಿ ಸಿಕ್ಕಿದ್ದನ್ನೆಲ್ಲ ರಾಶಿ ರಾಶಿ ಹಾಕಿಸ್ಕೊಳ್ತಾ ಇದ್ರು. ಎರಡು ತುತ್ತು ತಿಂದ್ರು, ಆಮೇಲೆ ಅಯ್ಯಯ್ಯೋ ಸಾಂಬಾರ್ ಚೆನ್ನಾಗಿಲ್ಲ, ಸ್ವೀಟು ಛೆ ಅಷ್ಟಕ್ಕಷ್ಟೇ, ಇದು ಚೆನ್ನಾಗಿಲ್ಲ, ಇದು ಜಾಸ್ತಿ ಆಯಿತು, ಹೊಟ್ಟೆ ತುಂಬಿದ ಹಾಗಾಯಿತು, ನನಗೆ ಬೇಡವೇ ಬೇಡ ಅಂತ ಹೇಳಿ ಹಾಗೆ ಬಿಟ್ಟು ಎದ್ದು ಕೈ ತೊಳ್ಕೊಂಡು ಹೊರಟರು. ನೋಡಿ ನನಗೆ ಒಂಥರ ಅನ್ನಿಸ್ತು, ಊಟ ಮುಗಿಸಿ ಮದುವೆ ಹಾಲಿನಿಂದ ಹೊರಗೆ ಬಂದ ಮೇಲೂ ಇದೇ ಮನಸ್ಸಲ್ಲಿ ಕಾಡ್ತಾ ಇತ್ತು. ನನ್ನ ಗೆಳತಿಯೊಬ್ಳು ಹೇಳ್ತಾ ಇದ್ಲು ಇತ್ತೀಚೆಗೆ, ಅವರು ಒಂದು ರೆಸ್ಟೋರೆಂಟ್ನ ನಡೆಸ್ತಾರೆ. ಆಕೆ ಹೇಳ್ತಿದ್ಲು, ನಮ್ಮ ರೆಸ್ಟೋರೆಂಟ್ನಲ್ಲಿ ನಾವು ಬಫೆ ಊಟವನ್ನ ಇಟ್ಟಿದ್ದೇವೆ, ಅದಕ್ಕೆ ನಿಗದಿತ ಚಾರ್ಜ್ ಇಷ್ಟು ಅಂತ ನಾವು ಮಾಡ್ತೀವಿ. ಅನೇಕರು ನಮ್ಮ ಬಫೆಯಲ್ಲಿ ಪಾಲ್ಗೊಳ್ತಾರೆ, ಊಟ ಚೆನ್ನಾಗಿದೆ ಅಂತಾರೆ, ಆದರೆ ಕೊಟ್ಟಿರೋ ದುಡ್ಡಿಗೆ ಹಾಕಿಸ್ಕೋಬೇಕಲ್ಲ ಅಂತ ಹೇಳಿ ಸಿಕ್ಕಾಪಟ್ಟೆ ತಮ್ಮ ತಟ್ಟೆಗಳಿಗೆ ತುಂಬಿಕೊಂಡು ತಗೊಂಡು ಹೋಗಿ ಪೂರ್ತಿ ತಿನ್ನಲಾರದೆ ಟೇಬಲ್ ಮೇಲೆ ಚೆಲ್ಲಿ ಹೋಗ್ತಾರೆ ಅಂತ. ನಾವ್ಯಾಕೆ ಹೀಗೆ, ನಮ್ ದುಡ್ಡು ನಮ್ಮಿಷ್ಟ ಅಂತ ಆಹಾರನ ವೇಸ್ಟ್ ಮಾಡ್ತೀವಿ. ದುಡ್ಡು ನಮ್ಮದು, ಆದರೆ ಈ ದೇಶದ ಸಂಪತ್ತು, ಅನ್ನದ ಪ್ರತಿಯೊಂದು ಅಗಳು ಕೂಡ ಇಡೀ ಸಮಾಜಕ್ಕೆ ಸೇರಿದ್ದು. ನಮಗೆ ಬೇಡವಾದ ಅನ್ನ ಇನ್ನೊಬ್ಬರ ಒಂದು ದಿನದ ಹಸಿವನ್ನ ನೀಗಿಸಬಹುದು. ಹಾಗಾಗಿ ಆದಷ್ಟು ಆಹಾರವನ್ನ ಪೋಲು ಮಾಡದೇ ಇರೋಣ ಅಲ್ವಾ? ಕಾರ್ಯಕ್ರಮದ ಆಯೋಜಕರಿಗೆ ಹೆಚ್ಚು ಜನ ಬರದೆ ಅಥವಾ ಅವರು ಲೆಕ್ಕ ಹಾಕಿದಷ್ಟು ಜನ ಬರದೆ ಒಂದಷ್ಟು ಆಹಾರ ಉಳಿಯಬಹುದು. ಆವಾಗ ಅಂತ ಸಂದರ್ಭಗಳಲ್ಲಿ ಅನೇಕ ಸಂಘ ಸಂಸ್ಥೆಗಳು ಈಗ ಬಂದು ಆಹಾರವನ್ನ ಸಂಗ್ರಹ ಮಾಡಿಕೊಂಡು ಹಸಿದವರಿಗೆ ಆಹಾರ ತಲುಪಿಸುವಂತಹ ಒಂದು ವಿಶಿಷ್ಟ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಮನೆ ಮನೆಗಳಿಂದ ಉಳಿದ ಹೆಚ್ಚುವರಿ ಆಹಾರವನ್ನ ಇವರು ಸಂಗ್ರಹಿಸ್ತಾರೆ. ಫೀಡಿಂಗ್ ಇಂಡಿಯಾ ಇರಬಹುದು ಅಥವಾ ರಾಬಿನ್ಹುಡ್ ಆರ್ಮಿ ಇರಬಹುದು, ಇವರೆಲ್ಲ ಅನೇಕ ಸ್ವಯಂ ಸೇವಕರನ್ನ ಹೊಂದಿ ವಿವಿಧ ಏರಿಯಾಗಳಲ್ಲಿ ಅಂದರೆ ವಿವಿಧ ಬಡಾವಣೆಗಳಲ್ಲಿ ಆಹಾರವನ್ನ ಸಂಗ್ರಹ

ಸಂಗ್ರಹ ಮಾಡಿ, ಅಂದ್ರೆ ಹೆಚ್ಚಿನ ಆಹಾರವನ್ನ ಸಂಗ್ರಹ ಮಾಡಿ, ಉಳಿಕೆ ಆಹಾರಗಳನ್ನ ಸಂಗ್ರಹ ಮಾಡಿ ಹಸಿದವರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂತಹ ಸಂಘ ಸಂಸ್ಥೆಗಳ ಜೊತೆ ನಾವು ಕೈಜೋಡಿಸಬಹುದು. ಆಹಾರ ಪೋಲು ಮಾಡದೇ ಇರೋದಕ್ಕೆ ನಾವು ಒಂದು ಅಭಿಯಾನವನ್ನ ಶುರು ಮಾಡಬಹುದು. ಹೇಳಬಹುದು ನಮ್ಮ ಸುತ್ತಮುತ್ತಲ ಇರೋರಿಗೆ, ತಟ್ಟೆಯಲ್ಲಿ ಆಹಾರ ಬಿಟ್ಟರೆ ಸ್ವಲ್ಪ ಹಾಗೆ ಗುರಾಯಿಸಬಹುದು. ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಹೇಳಿಕೊಡಬಹುದು. ಹೀಗೆ ಬಹುದು ಬಹುದು ಬಹುದುಗಳ ಪಟ್ಟಿ ದೊಡ್ಡದಿದೆ. ಎಲ್ಲವೂ ನಡೆದರೆ ಚಂದ, ನಡೆಯಬಹುದು ಕೂಡ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸುಮಾರು ಮೇಲ್ಗಳಿವೆ, ಎಲ್ಲ ಮೇಲ್ಗಳನ್ನ ಒಂದೊಂದಾಗಿ ನೋಡೋಣ ಈ ಗೀತೆಯ ನಂತರ.

ಅವರು ಯಾರು ಏನ್ ಹೇಳಿದ್ದಾರೆ ಅಂತ ನೋಡಿದ್ರೆ, ಒಬ್ರು ಕೇಳ್ತಾರೆ ಶಾಂತಿನಗರದ ಅಪ್ಪಣ್ಣ ಅನ್ನೋರು, ಕಾರ್ಯಕ್ರಮ ವೇಳಾಪಟ್ಟಿ ಕಾರ್ಯಕ್ರಮ ವೇಳಾಪಟ್ಟಿ ಅಂತ ನೀವು ಮೊನ್ನೆ ಎರಡು ಮೂರು ದಿನದ ಹಿಂದೆ ಸ್ಪಂದನದಲ್ಲಿ ಹೇಳಿದ್ರಿ, ಹಾಗಂದ್ರೆ ಏನು ಅಂತ. ಆತ್ಮೀಯರೇ, ಕಾರ್ಯಕ್ರಮ ವೇಳಾಪಟ್ಟಿ ಅಂದ್ರೆ ಪ್ರತಿದಿನ ನಾವೇನು ಪ್ರಸಾರ ಮಾಡ್ತೀವಿ, ಈಗ ಬೆಳಿಗ್ಗೆ ನಾದೋಪಾಸನೆ, ಮಧ್ಯಾಹ್ನ ಇಂಥ ಕಾರ್ಯಕ್ರಮ, ಸಾಯಂಕಾಲ ಇಂಥ ಕಾರ್ಯಕ್ರಮ, ಪ್ರತಿ ಗುರುವಾರ ಇದು ಪ್ರಸಾರ ಆಗತ್ತೆ, ಪ್ರತಿ ಶುಕ್ರವಾರ ಹೀಗೆ ಅನ್ನುವಂತಹ ಒಂದಷ್ಟು ನಾವು ನಿಗದಿತವಾಗಿ ಪ್ರಸಾರ ಮಾಡ್ತೀವಲ್ಲ, ಇದನ್ನ ನಾವು ಕಾರ್ಯಕ್ರಮ ವೇಳಾಪಟ್ಟಿ ಅಂತ ಕರಿತೀವಿ. ಪ್ರತಿದಿನ ನಮ್ಮ ಕಾರ್ಯಕ್ರಮಗಳು ವೇಳಾಪಟ್ಟಿ ಅಂದ್ರೆ ಈ ಮಾನದಂಡದ ಮೇಲೇನೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ರೂಪುಗೊಳ್ಳುವಂಥದ್ದು, ಇದನ್ನ ನಾವು ವೇಳಾಪಟ್ಟಿ ಅಂತೀವಿ. ಇದು ಆಗಾಗ ನಾವು ಬದಲಾಯಿಸ್ತಾ ಇರ್ತೀವಿ ಕೂಡ. ಈಗ ಕಳೆದ 6 ತಿಂಗಳ ಅವಧಿಯಲ್ಲಿ ನಾವು ಬೆಳಿಗ್ಗೆ ಹೊತ್ತು ರಜತಾಂತರಂಗ, ರಾತ್ರಿ ಹೊತ್ತು ಬಯೋಸ್ಕೋಪ್ ಬದುಕು, ಈ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾ ಇದ್ವಿ. ಅನೇಕ ಶ್ರೋತೃಗಳು ಅದು ಈಗಾಗಲೇ 2-3 ಬಾರಿ ಪ್ರಸಾರ ಆಗಿದೆ, ಮತ್ತೆ ಅದನ್ನ ಪ್ರಸಾರ ಮಾಡೋದು ಬೇಡ ಅನ್ನುವಂತಹ ಸೂಚನೆಯನ್ನ ಕೊಟ್ರಿ, ನೀವು ಸಲಹೆಯನ್ನ ಕೊಟ್ರಿ, ಅದನ್ನ ನಾವು ಪರಿಗಣನೆಗೆ ತಗೊಂಡು ಇತ್ತೀಚಿನ ಕಾರ್ಯಕ್ರಮ ವೇಳಾಪಟ್ಟಿ ಬದಲಾಯಿಸಿದಾಗ ಅಲ್ಲಿ ಹೊಸ ಹಾಡು, ಒಂದಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಸೇರಿಸಿದೀವಿ. ಇದನ್ನ ನಾವು ವೇಳಾಪಟ್ಟಿ ಅಂತ ಹೇಳುವಂಥದ್ದು. ಅದು ಆಗಾಗ ಬದಲಾಗ್ತಾ ಇರುತ್ತೆ. ಹಿಂದಿ ಚಿತ್ರಗೀತೆಗಳು ನಿಮ್ಮಲ್ಲಿ ಹೆಚ್ಚು ಲಭ್ಯ ಇಲ್ಲ, ಇನ್ನೊಂದಷ್ಟು ಹಿಂದಿ ಚಿತ್ರಗೀತೆಗಳನ್ನು ತರಿಸಬೇಕು, ಹಿಂದಿ ಚಿತ್ರಗೀತೆಗಳು ಅವೇ ಅವೇ ಪ್ರಸಾರ ಆಗತ್ತೆ ಅಂತಾರೆ ಶೈಲಶ್ರೀ ದಾವಣಗೆರೆಯಿಂದ. ನಿಮ್ಮ ಮಾತು ನಿಜ ಶೈಲಶ್ರೀ ಅವರೇ. ಇದೇ ಮಾತನ್ನು ನಮ್ಮ ಇತರ ಶ್ರೋತೃಗಳು ಎನ್ ಆರ್ ಪ್ರಸಾದ್ ಅವರು ಕೂಡ ಒಮ್ಮೆ ಹೇಳಿದ್ರು, ನಿಮ್ಮ ಮಾತು ನಮ್ಮ ಗಮನದಲ್ಲಿದೆ. ಮತ್ತಷ್ಟು ಹಿಂದಿ ಚಿತ್ರಗೀತೆಗಳನ್ನು, ವೈವಿಧ್ಯಮಯ ಗೀತೆಗಳನ್ನು, ನೀವು ಇಷ್ಟಪಡುವ ಗೀತೆಗಳನ್ನು ನಾವು ಪ್ರಸಾರ ಮಾಡ್ತೇವೆ ಅಂತ ಭರವಸೆಯನ್ನು ಕೊಡ್ತಾ ಇದ್ದೀವಿ. ಬರೀ ಭರವಸೆ ಮಾತ್ರನಾ ಅಂತ ಕಣ್ಣರಳಿಸ್ಬೇಡಿ, ಸ್ವಲ್ಪ ಕಾದರೆ ನಿಮಗೇ ಗೊತ್ತಾಗತ್ತೆ. ವಾಣಿಶ್ರೀ ಧಾರವಾಡದಿಂದ, ಕೋಲಾರದ ಗೌರಿಯವರು, ಶುಭ ಅರವಿಂದ, ನೀವೆಲ್ಲ ಹೇಳಿದಿರಿ ನಾವು ನಿತ್ಯ ಕಾರ್ಯಕ್ರಮಗಳನ್ನು ಕೇಳ್ತೀವಿ, ನಮಗೆ ತುಂಬ ಇಷ್ಟ ಆಗತ್ತೆ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಇಷ್ಟ, ಹಾಗೆ ನಮಗೆ ಯುವಧ್ವನಿ ಮೊನ್ನೆ ಕಳೆದ ಶುಕ್ರವಾರ ಪ್ರಸಾರ ಆಗಿದ್ದು ಬಹಳ ಇಷ್ಟ ಆಯಿತು ಅಂತ ಹೇಳಿದಿರಿ. ಧನ್ಯವಾದಗಳು ಸ್ನೇಹಿತರೆ. ಇನ್ನು ಸ್ಪಂದನ ಕಾರ್ಯಕ್ರಮದಲ್ಲಿ ಸಮಾಜಮುಖಿ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಿದಾಗ ನಿಮ್ಮ ಮುಂದಿನ ಮೇಲ್ನಲ್ಲಿ ಆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ನೀವು ಹಂಚಿಕೊಳ್ಳಬಹುದು. ಹಾಗೆ ನಾವು ಒಂದು ಚಿಂತನೆಯನ್ನು ಬೆಳೆಸೋದಕ್ಕೆ ಸಾಧ್ಯ ಆದರೆ ನಮ್ಮ ಕಾರ್ಯಕ್ರಮ ಸಾರ್ಥಕ. ಇವತ್ತು ನಮ್ಮ ಸ್ಪಂದನದಲ್ಲಿ ಸಮಾಜಮುಖಿ ವಿಚಾರ ನಾವು ಕೊಟ್ಟಿದ್ದು ಹದಿಹರೆಯದ ತಾಯ್ತನ. ಈ ಸಂಗತಿ ನಮ್ಮನ್ನ ತಲ್ಲಣಗೊಳಿಸುವಂತೆ ಮಾಡ್ತಾ ಇದೆ, ಹೌದಲ್ಲ? ಈ ವಿಚಾರವಾಗಿ ನಾವೇನು ಮಾಡಬಹುದು ಅನ್ನುವಂತಹ ಒಂದು ಪ್ರಶ್ನೆ ನಮ್ಮನ್ನ ಕಾಡುವಂಥದ್ದು. ಇದಕ್ಕೆ ಸೂಕ್ತವಾಗಿ ನೀವು ನಿಮ್ಮ ಅನಿಸಿಕೆಗಳನ್ನ ನಿಮ್ಮ ಮುಂದಿನ ಮೇಲ್ಗಳಲ್ಲಿ ಹೇಳಿದ್ರೆ ನಾವು ಅದನ್ನ ತಗೊಳ್ತಾ ಮಾತಾಡ್ತಾ ಒಂದಷ್ಟು ಚಿಂತನೆಯನ್ನ ಬೆಳೆಸ್ತಾ ಸಾಗೋಣ. ಇವತ್ತಿನ ಸ್ಪಂದನ ಕಾರ್ಯಕ್ರಮವನ್ನು ಮುಗಿಸೋಣ. ಹೀಗೆ ನಮ್ಮ ನಿಮ್ಮ ಮಾತು ಸಾಗ್ತಾ ಇರಲಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಸ್ಪಂದನ ಕಾರ್ಯಕ್ರಮವನ್ನು ಮುಗಿಸೋಣ. ಪ್ರೀತಿಯ ಶ್ರೋತೃ ಬಾಂಧವರೇ, ನಿಮಗೆಲ್ಲ ನಮಸ್ಕಾರಗಳು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ ಆರೋಪ. ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದ ಎನ್ಡಿಎ ನಿಯೋಗ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿಲ್ಲ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಪಾದಾಚಾರಿ ಸುರಂಗ ಮಾರ್ಗದ ನಿರ್ಮಾಣಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಕೊಡಗು ಜಿಲ್ಲೆಯಲ್ಲಿ ಬಿರುಸುಗೊಂಡ ಮಳೆ. ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳ. ಹಾಗೂ ಇಂದು ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ. ಗಣ್ಯರಿಂದ ಗೌರವ ನಮನ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿನ ಅಕ್ರಮಗಳ ಕುರಿತಂತೆ ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಹಲವು ಮುಖಂಡರು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದ್ದಾರೆ. ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬು ಕುಮಾರ್ ಅವರಿಗೆ ಬರೆದ ಪತ್ರದಲ್ಲಿ 5 ದಿನಗಳಿಂದ ಎಸ್ಐಆರ್ ಪ್ರಕ್ರಿಯೆಯಲ್ಲಿನ ಅಕ್ರಮಗಳಿಗೆ ರಾಜ್ಯ ಸರ್ಕಾರವೇ ಕುಮ್ಮಕ್ಕು ನೀಡುತ್ತಿದೆ. ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಸರ್ಕಾರವನ್ನು ಖುಷಿಪಡಿಸುವ ರೀತಿಯಲ್ಲಿ ಅಧಿಕಾರಿಗಳಿಗೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಆಯೋಗದ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿದ ಅಧಿಕಾರಿಗಳು ಮತ್ತು ರಾಜಕೀಯ ಕಾರ್ಯಕರ್ತರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯದ ಹಲವು ಭಾಗಗಳಲ್ಲಿ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗ ಈ ಅಭಿಯಾನ ನಡೆಸುತ್ತಿರುವ ರೀತಿಯ ಬಗ್ಗೆ ತಮಗೆ ಭಿನ್ನಾಭಿಪ್ರಾಯವಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಲರಿಗೂ ಮತದಾನದ ಹಕ್ಕು ಸಿಗಬೇಕು ಎಂಬ ಉದ್ದೇಶದಿಂದ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ. ರಾಜ್ಯ ಸರ್ಕಾರ ಚುನಾವಣಾ ಆಯೋಗಕ್ಕೆ ಎಲ್ಲಾ ರೀತಿಯ ಸಹಕಾರ ನೀಡಿದೆ ಎಂದು ತಿಳಿಸಿದ್ದಾರೆ.
1: ಎಸ್ಐಆರ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಎಲೆಕ್ಷನ್ ಕಮಿಷನ್ ಮಾಡುವಂತ ರೀತಿಲಿ ನಮ್ದೇ ಆದಂತ ಭಿನ್ನ ಅಭಿಪ್ರಾಯ ಇದೆ. ನಾವು ಇದನ್ನ ಕೋರ್ಟ್ ಅಲ್ಲೂ ಕೂಡ ನಮ್ಮ ವಾದವನ್ನ ಸಲ್ಲಿಸಿದ್ದೇವೆ. ಆದ್ರೂ ಕೂಡ ಕೋರ್ಟ್ ಅಲ್ಲಿ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ. ನಾವು ಎಲ್ಲರಿಗೂ ಕೂಡ ಮತ ಕೊಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಯಾವ ರಾಜ್ಯದಲ್ಲೂ ಈ ರೀತಿ ದಿಟ್ಟವಾದಂತ ಸರ್ಕಾರ ಚುನಾವಣಾ ಆಯೋಗ ಜೊತೆ ಕೈ ಜೋಡಿಸಿರ್ಲಿಲ್ಲ. ನಾವು ಕೈ ಜೋಡಿಸಿ ಅವ್ರಿಗೆ ಏನ್ ಬೇಕೋ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ನಾವು ಯಾರು ಇದಕ್ಕೆ ಕೈ ಹಾಕ್ತಾ ಇಲ್ಲ. ಇದು ಅವರು ಚುನಾವಣಾ ಆಯೋಗದ ಅಡಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
0: ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಬಿಎಲ್ಒಗಳನ್ನು ನೇಮಕ ಮಾಡುವ ಅವಕಾಶವಿದೆ. ಜನರು ತಮ್ಮ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳಬೇಕು ಎಂಬ ಕಾರಣಕ್ಕೆ ಜಾಗೃತಿ ಮೂಡಿಸುವ ಕೆಲಸ ಸರ್ಕಾರ ಮಾಡುತ್ತಿದ್ದು ವಿಪಕ್ಷಗಳಲ್ಲಿ ಭಯ ಉಂಟು ಮಾಡಿದೆ ಎಂದು ತಿಳಿಸಿದ್ದಾರೆ. ಪಾದಚಾರಿ ಸುರಂಗ ಮಾರ್ಗ ನಿರ್ಮಾಣಕ್ಕೆ 6 ತಿಂಗಳ ಕಾಲಾವಕಾಶ ಬೇಕಾಗಿದ್ದು ಎಲ್ಲರ ಸಹಕಾರ ದೊರೆತರೆ ಕೇವಲ 4 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು ಕೇಂದ್ರ ರಾಜ್ಯ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂ ಮಂತ್ರಿಮಾಲ್ ಹಿಂಭಾಗದ ಪಾದಚಾರಿ ಸುರಂಗ ಮಾರ್ಗದ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ದೇಶದಲ್ಲಿ ಬೆಂಗಳೂರು ಆರ್ಥಿಕವಾಗಿ ಅಭಿವೃದ್ಧಿಯಾದರೆ ಮಾತ್ರ ರಾಜ್ಯಕ್ಕೆ ಬಂಡವಾಳ ಹರಿದು ಬರಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ದೇಶದಲ್ಲಿ ಸ್ವಚ್ಛ ಭಾರತ ಎನ್ನುವುದು ಇಂದು ಸಾರ್ವಜನಿಕರ ಅಭಿಯಾನವಾಗಿ ಬರಲಿದೆ ಎಂದು ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಮತ್ತು ಪ್ರವಾಸೋದ್ಯಮ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ಮತ್ತು ರಾಮಕೃಷ್ಣ ಮಠದ ನೇತೃತ್ವದಲ್ಲಿ ಸ್ವಚ್ಛತಾ ಅಭಿಯಾನದ ಅಂಗವಾಗಿ ಕದ್ರಿ ಉದ್ಯಾನವನದ ಪರಿಸರದಲ್ಲಿಂದು ವಿಶೇಷ ಸ್ವಚ್ಛತಾ ಶ್ರಮದಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಿಶ್ವಕ್ಕೆ ಸ್ವಚ್ಛ ಸುಂದರ ಭಾರತವನ್ನು ನೀಡುವುದು ಪ್ರಧಾನಿ ನರೇಂದ್ರ ಮೋದಿಯವರ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರ ಪಾಲುದಾರಿಕೆ ಇಲ್ಲದಿದ್ದರೆ ಸ್ವಚ್ಛತೆ ಸಾಧ್ಯವಿಲ್ಲ. ಹೀಗಾಗಿ ಸ್ವಚ್ಛತೆ ಕಾಪಾಡುವುದು ಸಾರ್ವಜನಿಕರ ಕರ್ತವ್ಯ ಮತ್ತು ಜವಾಬ್ದಾರಿ ಎಂದು ಅವರು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೆ ಕೊಡಗು ಜಿಲ್ಲೆಯಲ್ಲಿ ಇಂದು ಬೆಳಗಿನಿಂದಲೇ ಮಳೆ ಹಾಗೂ ಗಾಳಿ ಬಿರುಸಾಗಿದೆ. ಸುಮಾರು ಒಂದು ತಿಂಗಳು ತಡವಾಗಿ ಪ್ರಾರಂಭವಾಗಿರುವ ಮುಂಗಾರು ತೀವ್ರತೆ ಇಂದಿನಿಂದ ಹೆಚ್ಚಾಗಿದೆ. ಇಂದು ಬೆಳಗಿನಿಂದಲೇ ಮಡಿಕೇರಿ ನಗರದಲ್ಲಿ ಎಡಬಿಡದೆ ಮಳೆ ಸುರಿಯುತ್ತಿದ್ದು ಗಾಳಿಯ ತೀವ್ರತೆ ಕೂಡ ಹೆಚ್ಚಾಗಿದೆ. ವಿರಾಜಪೇಟೆ ತಾಲೂಕಿನ ಬೆಟೋಳಿ ಗ್ರಾಮದ ನಿವಾಸಿ ಸಿಂಧು ಎಂಬುವರ ಮನೆ ಮೇಲೆ ಗಾಳಿಯಿಂದಾಗಿ ಮರಬಿದ್ದು ತೀವ್ರ ಗಾಯಗಳಾಗಿದೆ. ಪ್ರಾಣಾಪಾಯದಿಂದ ಪಾರಾಗಿರುವ ಸಿಂಧು ಅವರನ್ನು ಮಡಿಕೇರಿಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕೊಡಗು ಜಿಲ್ಲೆ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಸ್ವಲ್ಪ ಹೆಚ್ಚಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಸ್ವಚ್ಛ ಚೇತರಿಕೆ ಕಂಡಿದೆ. ಕಳೆದ ಮೂರು ದಿನಗಳ ಹಿಂದೆ 900 ಕ್ಯೂಸೆಕ್ ಇದ್ದ ನೀರಿನ ಒಳಹರಿವು 1095 ಕ್ಯೂಸೆಕ್ಗೆ ಏರಿದ್ದು ಇಂದು 1449 ಕ್ಯೂಸೆಕ್ನಷ್ಟು ಒಳಹರಿವು ಹೆಚ್ಚಾಗಿದೆ. 124.80 ಅಡಿ ನೀರಿನ ಮಟ್ಟ ಹೊಂದಿರುವ ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಪ್ರಸ್ತುತ 80.90 ಅಡಿ ನೀರಿದೆ. ಮತ್ತಷ್ಟು ನೀರಿನ ಪ್ರಮಾಣ ಏರಿಕೆ ಕಂಡರೆ ಮಂಡ್ಯ, ಬೆಂಗಳೂರು, ಮೈಸೂರು ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಅಭಾವ ಕಡಿಮೆಯಾಗಲಿದೆ. ಕೊಡಗು ಜಿಲ್ಲೆಯಲ್ಲಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಎದುರಿಸಲು ಸಜ್ಜಾಗುವಂತೆ ಪ್ರಾಕೃತಿಕ ವಿಕೋಪ ನಿರ್ವಹಣೆಯ ಮೇಲುಸ್ತುವಾರಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ನಿರ್ದೇಶನ ನೀಡಿದ್ದಾರೆ. ಮಡಿಕೇರಿಯಲ್ಲಿ ಪ್ರಾಕೃತಿಕ ವಿಕೋಪ ನಿರ್ವಹಣೆ ಸಂಬಂಧ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಕೊಡಗು ಜಿಲ್ಲೆಯಲ್ಲಿ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಮಳೆಯ ಪ್ರಮಾಣ ಕಡಿಮೆಯಾಗಿದೆ. ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ವಾಡಿಕೆ ಮಳೆಯಾಗುವ ನಿರೀಕ್ಷೆ ಇದೆ. ಆದ್ದರಿಂದ ಪ್ರಾಕೃತಿಕ ವಿಕೋಪ ಎದುರಿಸಲು ಸಜ್ಜಾಗಬೇಕು. ಜೊತೆಗೆ ಎಲ್ ನಿನೋ ಪರಿಣಾಮದಿಂದ ಕಡಿಮೆ ಮಳೆಯಾದಲ್ಲಿ ಅನಾವೃಷ್ಟಿಯನ್ನೂ ಸಹ ಎದುರಿಸಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಪ್ರಾಕೃತಿಕ ವಿಕೋಪ ಎದುರಿಸಲು ಜಿಲ್ಲಾಧಿಕಾರಿಯವರ ಪಿಡಿ ಖಾತೆಯಲ್ಲಿ 3,05,00,000 ರೂಪಾಯಿ ಇದ್ದು 5 ತಾಲೂಕುಗಳ ತಹಶೀಲ್ದಾರ್ಗಳ ಪಿಡಿ ಖಾತೆಯಲ್ಲಿ ಒಟ್ಟು 1,41,39,000 ರೂಪಾಯಿ ಲಭ್ಯವಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಳೆದ ರಾತ್ರಿಯಿಂದ ಧಾರಾಕಾರ ಮಳೆಯಾಗುತ್ತಿದೆ. ಜಿಲ್ಲೆಯ ಚಿಕ್ಕಮಗಳೂರು, ಮೂಡಿಗೆರೆ, ಕಳಸ ತಾಲೂಕಿನಾದ್ಯಂತ ಹಾಗೂ ಚಾರ್ಮುಡಿ, ಬಾಳೂರು, ಗೋಣಿಬೀಡು ಸುತ್ತಮುತ್ತ ಇಂದು ಮುಂಜಾನೆಯಿಂದ ಗಾಳಿ ಸಹಿತ ಮಳೆಯಾಗುತ್ತಿದೆ. ಹಲವೆಡೆ ರಸ್ತೆಗೆ ಮರ ಉರುಳುಬಿದ್ದು ವಾಹನ ಸಂಚಾರಕ್ಕೆ ಸಮಸ್ಯೆ ಉಂಟಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಮೂಡಿಗೆರೆ ತಾಲೂಕಿನ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ತಹಶೀಲ್ದಾರ್ ರಜೆ ಘೋಷಣೆ ಮಾಡಿದ್ದಾರೆ. ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿರುವ ಪ್ರತಿಮೆಗೆ ಇಂದು ಮಾಲಾರ್ಪಣೆ ಮಾಡಿದರು. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವರಾದ ಕೆಎಚ್ ಮುನಿಯಪ್ಪ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಿದರು. ಕಲಬುರಗಿಯಲ್ಲಿರುವ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆ ಸಲ್ಲಿಸಿದರು. ಸಾಮಾಜಿಕ ನ್ಯಾಯದ ಹರಿಕಾರ ಮಾಜಿ ಉಪಪ್ರಧಾನಿ ಡಾಕ್ಟರ್ ಜಗಜೀವನ್ ರಾಮ್ 40ನೇ ಪುಣ್ಯತಿಥಿ ಹಿನ್ನೆಲೆಯಲ್ಲಿ

ಮಂಡ್ಯ ಜಿಲ್ಲಾಡಳಿತದ ವತಿಯಿಂದ ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿರುವ ಬಾಬು ಜಗಜೀವನ್ ರಾಮ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ಶಾಸಕ ಎನ್ ಚಲುವರಾಯಸ್ವಾಮಿ ಅವರ ಗೌರವ ನಮನ ಸಲ್ಲಿಸಿದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಕೇವಲ ರಾಜಕಾರಣಿಯಲ್ಲ, ಅವರು ಒಂದು ಶಕ್ತಿ ಎಂದು ಬಣ್ಣಿಸಿದರು. ಚಾಮರಾಜನಗರ ಜಿಲ್ಲಾ ಕೇಂದ್ರ ಸೇರಿದಂತೆ ಗುಂಡ್ಲುಪೇಟೆ, ಹನೂರು ಮತ್ತು ಕೊಳ್ಳೇಗಾಲ ತಾಲೂಕು ಕೇಂದ್ರಗಳಲ್ಲಿ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ ನಡೆಯಿತು. ಜಿಲ್ಲಾಡಳಿತ ಭವನದ ಆವರಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಶಾಸಕ ಪುಟ್ಟರಂಗಶೆಟ್ಟಿ ಮಾಲಾರ್ಪಣೆ ಮಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ ಆರೋಪ, ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದ ಎನ್ಡಿಎ ನಿಯೋಗ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಪಾದಾಚಾರಿ ಸುರಂಗ ಮಾರ್ಗದ ನಿರ್ಮಾಣಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಕೊಡಗು ಜಿಲ್ಲೆಯಲ್ಲಿ ಬಿರುಸುಗೊಂಡ ಮಳೆ, ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳ. ಹಾಗೂ ಇಂದು ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ, ಗಣ್ಯರಿಂದ ಗೌರವ ನಮನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 2:49:29. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಒಂದೇ ಚಿತ್ರದ ಗೀತೆಗಳನ್ನು ಕೇಳುವ ಚಿತ್ರತಾಣ ಕಾರ್ಯಕ್ರಮದಲ್ಲಿ ನಾವಿಂದು ಇದ್ದೀವಿ, ಈ ಸಮಯದಲ್ಲಿ ಇದ್ದೀವಿ. ಇಂದು ನಾವು 1984 ಬಿಡುಗಡೆಯಾದ ಅಪರಂಜಿ ಕನ್ನಡ ಚಲನಚಿತ್ರದ ಗೀತೆಗಳನ್ನು ಚಿತ್ರತಾಣದಲ್ಲಿ ಕೇಳಲಿದ್ದೇವೆ. ಅಪರಂಜಿ ಚಿತ್ರವನ್ನು ರವೀಂದ್ರನಾಥ್ ಅವರು ನಿರ್ದೇಶನ ಮಾಡಿದ್ರು. HN ಸತ್ಯನಾರಾಯಣ್ ಅವರು ಈ ಚಿತ್ರಕ್ಕೆ ಕಥೆಯನ್ನು ಬರೆದಿದ್ರು. ಚಿತ್ರಕಥೆ ಮತ್ತು ಸಂಭಾಷಣೆಯನ್ನು BL ವೇಣು ಅವರು ಬರೆದಿದ್ರೆ ಸಂಗೀತವನ್ನು M ರಂಗರಾವ್ ಅವರು ಈ ಚಿತ್ರಕ್ಕೆ ನೀಡಿದ್ರು. ಜಗದೀಶ್ ಕಂಬೈನ್ಸ್ ನಿರ್ಮಾಣದ ಒಂದು ಬ್ಯಾನರ್ ಅಡಿಯಲ್ಲಿ ಮೂಡಿಬಂದ ಈ ಚಿತ್ರವನ್ನು ಕೆ ಸದಾಶಿವಪ್ಪ, ಕೆ ಕೊಟ್ಟೂರಪ್ಪ, ಜಗದೀಶ್ ಕವಿ ಮತ್ತು ಇತರರು ನಿರ್ಮಾಣ ಮಾಡಿದ್ರು. ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಮಹಾಲಕ್ಷ್ಮಿ, ರಾಜೀವ್, ಲೋಕೇಶ್, ದೊಡ್ಡಣ್ಣ, ಜಯಚಿತ್ರ, ಸತೀಶ್ ಬಲ್ಲಾಳ್, ವಾಸುದೇವರಾವ್, ಸಂಪತ್ ಮುಂತಾದವರು ಅಭಿನಯಿಸಿದರು. ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರದ ಹಾಡುಗಳು ಮತ್ತು ಸಾಹಿತ್ಯ ಬಹಳ ಜನಪ್ರಿಯವಾಗಿದ್ದವು. ಮುಖ್ಯವಾಗಿ ವಿಜಯ ನರಸಿಂಹ ಮತ್ತು ಪೂತಿ ನರಸಿಂಹ ಆಚಾರ್ ಅವರು ಈ ಚಿತ್ರಕ್ಕೆ ಸಾಹಿತ್ಯವನ್ನು ಕೂಡ ಬರೆದಿದ್ದಾರೆ. ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಅಂದರೆ 1983-84 ಸಾಲಿನ ಈ ಚಿತ್ರದ ಅತ್ಯುತ್ತಮ ಸಂಭಾಷಣೆಗಾಗಿ ಪ್ರಖ್ಯಾತ ಬರಹಗಾರ BL ವೇಣು ಅವರಿಗೆ ಅತ್ಯುತ್ತಮ ಸಂಭಾಷಣೆಗಾರ ಪ್ರಶಸ್ತಿ ಕೂಡ ಲಭಿಸಿತ್ತು. ಕೇಳೋಣ ಇಂದಿನ ಚಿತ್ರತಾಣದಲ್ಲಿ ಅಪರಂಜಿ ಚಿತ್ರದ ಗೀತೆಗಳನ್ನು.

ಸಮಯ ಆಗಿದೆ 2:59:40. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಚಿತ್ರತಾಣದಲ್ಲಿ. ಇಂದು ನಾವು ಅಪರಂಜಿ ಚಿತ್ರದ ಗೀತೆಗಳನ್ನು ಕೇಳಿದ್ದು ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ 3 ಗಂಟೆಗೆ ಸರಿಯಾಗಿ ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಮತ್ತೆ 4 ಗಂಟೆಗೆ ನಮ್ಮ ನಿಮ್ಮ ಭೇಟಿ ಪರಿಮಳ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ, ಸದಾ ನಿಮ್ಮ ಸಂಗಡ.

ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಅನ್ನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ. ಸಮಯ ಆಗಿದೆ 4:01. ಪರಿಮಳ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಪರಿಮಳ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಿಮ್ಮ ಆರ್ ಜೆ ವಿನುತಾ ಶಶಿಧರ್. ಕೇಳ್ತಾ ಇದ್ದೀವಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಇಂದಿನ ಪರಿಮಳ ಕಾರ್ಯಕ್ರಮದ ವಿಶೇಷತೆ ಏನು? ಯಾರಾದರೂ ಗೆಸ್ಟ್ ಬರ್ತಾ ಇದ್ದಾರಾ ಅಥವಾ ಯಾರಾದರೂ ಲೈವ್ ಮಾತಾಡಿಸ್ತೀರಾ ಫೋನಲ್ಲಿ ಅಂತ ಎಲ್ಲ ನೀವು ತಿಳ್ಕೊಳ್ಳೋದಾದರೆ, ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಕನ್ನಡ ಚಿತ್ರರಂಗದಲ್ಲಿ ಸಾಹಸ ಪ್ರಧಾನವಾದ ಚಿತ್ರಗಳು ಅಂದರೆ ಆ್ಯಕ್ಷನ್ ಮೂವೀಸ್ ಬಗ್ಗೆ ಮಾತಾಡ್ತಾ ಸುಮಧುರವಾದ ಗೀತೆಗಳನ್ನು ಕೂಡ ಕೇಳ್ತಾ ಸಾಗೋಣ ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ. ಕನ್ನಡ ಚಲನಚಿತ್ರ ರಂಗದ ಇತಿಹಾಸದಲ್ಲೇ 1970 and 80 ಆ್ಯಕ್ಷನ್ ಸಿನಿಮಾಗಳಿಗೆ ಸುವರ್ಣಯುಗ ಆಗಿದ್ವು ಅಂತ ಹೇಳ್ಬೋದು. ಆ ಕಾಲದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್, ರೆಬೆಲ್ ಸ್ಟಾರ್ ಅಂಬರೀಷ್, ಶಂಕರ್ ನಾಗ್, ಟೈಗರ್ ಪ್ರಭಾಕರ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಸ್ಯಾಂಡಲ್ವುಡ್ನಲ್ಲಿ ಆ್ಯಕ್ಷನ್ ಸಿನಿಮಾಗಳ ಹೊಸ ಟ್ರೆಂಡನ್ನು ಸೃಷ್ಟಿಸಿದ್ರು ಅಂತಲೇ ಹೇಳ್ಬೋದು. ಹಳೆಯ ಕಾಲದ ಅತ್ಯಂತ ಪ್ರಮುಖ ಮತ್ತು ಇಂದಿಗೂ ಸಿನಿಮಾಗಳು ಕೆಲವೊಂದು ನೆನಪಿನಲ್ಲಿ ಉಳಿಯುವಂತೆ ಮಾಡುತ್ತೆ. ಆ ಆ್ಯಕ್ಷನ್ ದೃಶ್ಯಗಳನ್ನು ನೋಡಿದ್ರೆ ಅದರಲ್ಲಿ ನಮಗೆ ಅತಿ ಕಣ್ಣಿಗೆ ಕಟ್ಟುವಂಥ ಸಿನಿಮಾ ಅಂತ ಅಂದರೆ ಅಂತ ರೆಬೆಲ್ ಸ್ಟಾರ್ ಅಂಬರೀಷ್ ಹಾಗೂ ಲಕ್ಷ್ಮಿಯವರ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ರು ಈ ಚಿತ್ರದಲ್ಲಿ. ಈ ಸಿನಿಮಾ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಅತ್ಯಂತ ಉಗ್ರ ಹಾಗೂ ಪ್ರಭಾವಶಾಲಿ ಅಂದರೆ ಆಗಿನ ಕಾಲಕ್ಕೆ 1981 ಬಿಡುಗಡೆಯಾದ ಸಿನಿಮಾ ಇದು. ಆ್ಯಕ್ಷನ್ ಸಿನಿಮಾ ಅಥವಾ ಕ್ರೈಮ್ ಸಿನಿಮಾ ಅನ್ಬೋದು. ಇದನ್ನು ಅಂಬರೀಷ್ ಅವರು ನಿರ್ವಹಿಸಿದ, ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್ ಮತ್ತು ಖಳನಾಯಕನಾಗಿ ಕೂಡ ಅವರೇ ದ್ವಿಪಾತ್ರದಲ್ಲಿ ನಟಿಸಿದ್ರು. ಕನ್ವರ್ ಲಾಲ್ ಎಂಬ ಪಾತ್ರಗಳು ಇಂದಿಗೂ ಐಕಾನಿಕ್ ಅಂತಲೇ ಹೇಳ್ಬೋದು. ಈ ಚಿತ್ರದ ಭರ್ಜರಿ ಡೈಲಾಗ್ಗಳು ಮತ್ತು ಆ್ಯಕ್ಷನ್ ಸೀನ್ಗಳು ಅಂಬರೀಷ್ ಅವರಿಗೆ ರೆಬೆಲ್ ಸ್ಟಾರ್ ಎಂಬ ಪಟ್ಟವನ್ನು ತಂದುಕೊಡ್ತು. ಆ್ಯಕ್ಷನ್ ಸಿನಿಮಾಗಳ ಬಗ್ಗೆ ಮಾತಾಡೋದಾದರೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅಂತೂ ಮರೆಯೋ ಹಾಗೆ ಇಲ್ಲ. ಅವರು ಕೂಡ ಹಲವಾರು ಆ್ಯಕ್ಷನ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. 1982 ತೆರೆಕಂಡಂತಹ ಸಾಹಸ ಸಿಂಹ ಚಿತ್ರ ಕೂಡ ಒಂದು ಆ್ಯಕ್ಷನ್ ಸಿನಿಮಾ ಅಂತಲೇ ಹೇಳ್ಬೋದು. ವಿಷ್ಣುವರ್ಧನ್ ಅವರಿಗೆ ಸಾಹಸ ಸಿಂಹ ಎಂಬ ಬಿರುದು ತಂದು ಕೊಟ್ಟಂತಹ ಆ್ಯಕ್ಷನ್ ಧಮಾಕ ಸಿನಿಮಾ ಇದು. ಇದರಲ್ಲಿ ವಿಷ್ಣು ಅವರ ಮಾರ್ಷಲ್ ಆರ್ಟ್ಸ್ ಸ್ಟೈಲ್ ಫೈಟ್ಗಳು, ಹ್ಯಾಂಡ್ಸಮ್ ಲುಕ್ ಮತ್ತು ಡೈನಾಮಿಕ್ ಸಾಹಸ ದೃಶ್ಯಗಳು ಅಂದಿನ ಯುವಕರನ್ನು ಹುಚ್ಚೆಪ್ಪಿಸಿದ್ವು ಅಂತಲೇ ಹೇಳ್ಬೋದು. ಈಗ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳನ್ನು ಕೇಳುವಂತಹ ಸಮಯ ಮೂಡಿ ಬರ್ತಾ ಇದೆ. ಅಂಥ ಚಿತ್ರದಿಂದ ಎಸ್ ಜಾನಕಿಯವರ ಗಾಯನದಲ್ಲಿ ಮೂಡಿ ಬರ್ತಾ ಇದೆ ಈ ಗೀತೆ. ಗೀತಾಪ್ರಿಯ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿರುವ ಗೀತೆ. ಹಾಗೆಯೇ ಸಾಹಸ ಸಿಂಹ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ ವಿಷ್ಣುವರ್ಧನ್ ಮತ್ತು ರೇಣುಕಾ ಅವರ ಗಾಯನದಲ್ಲಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಮ್ಮ ಅವರ ಸಂಗೀತ ಸಂಯೋಜನೆ ಇದೆ.

0: ಕೇಳುಗರೆ, ಕವಿ ಕಡೆಂಗೋಡ್ಲು ಶಂಕರ ಭಟ್ಟರು ಹೇಳಿದ ಹಾಗೆ ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿಯು.
1: ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ಈ ನಿಂಬೆಯ ಗಿಡದಿಂದೊಂದು ಒಳ್ಳೆಯ ಪಾಠವ ಕಲಿ ಮಗು.
0: ಇವತ್ತಿನ ಅನುಭವ ಮಕ್ಕಳಿಗೆ ನಾಳೆಗೆ ನೆನಪಿನ ಬುತ್ತಿ. ಮಕ್ಕಳು ಆಟ ಆಡುವಾಗ, ಗೆಳೆಯರ ಜೊತೆ ಓಡಾಡುವಾಗ ಹಿರಿಯರು ಪ್ರತಿ ಕ್ಷಣ ಅವರನ್ನು ಗಮನಿಸ್ತಾ ಇರಬೇಕು. ಹಾಗೆಂದು ಆ ಕಾಳಜಿ ಅವರಿಗೆ ಹಿಂಸೆ ಆಗದಿರಲಿ.
2: ಅಮ್ಮ ಬೇಕೆ ಬೇಕು ನಂಗೆ ಚಂದ್ರ ಆಡೋಕೆ, ಅಮ್ಮ ಬೇಕೆ ಬೇಕು ನಂಗೆ ಚಂದ್ರ ಆಡೋಕೆ.
0: ಸೈಕಲ್ ಇತ್ಯಾದಿ ವಾಹನಗಳಲ್ಲಿ ಮಕ್ಕಳು ರಸ್ತೆಯಲ್ಲಿ ಓಡಾಡುವಾಗ ಹೆಚ್ಚು ನಿಗಾ ವಹಿಸಬೇಕು. ಮಕ್ಕಳು ಅವರ ಸ್ನೇಹಿತರ ಜೊತೆ ಓಡಾಡುವಾಗಲಂತೂ ಕಟ್ಟುನಿಟ್ಟಿನ ಕಾಳಜಿ ಬೇಕು.

ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡವನ್ನು ಕೇಳ್ತಾ ಇದ್ದೀರಿ. 102.9 ಮೆಗಾಹರ್ಟ್ಸ್ಗಳಲ್ಲಿ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ. ಪರಿಮಳ ಕಾರ್ಯಕ್ರಮದಲ್ಲಿ ಆಕ್ಷನ್ ಸಿನಿಮಾಗಳು, ಕನ್ನಡ ಚಿತ್ರರಂಗದ ಸಾಹಸಮಯ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ನಾವು ಸಾಹಸ ಸಿನಿಮಾಗಳು ಅಂದ ತಕ್ಷಣ ಶಂಕರ್ ನಾಗ್ ಅವರು ನೆನಪಿಗೆ ಬರೋದು ಸಹಜನೇ. ಇವರ ಚೊಚ್ಚಲ ಚಿತ್ರ ಗಿರೀಶ್ ಕಾರ್ನಾಡ್ ನಿರ್ದೇಶನದ ಒಂದಾನೊಂದು ಕಾಲದಲ್ಲಿ ಚಿತ್ರ. ಇದು ಕೇವಲ ಕಮರ್ಷಿಯಲ್ ಆ್ಯಕ್ಷನ್ ಸಿನಿಮಾ ಅಲ್ಲ, ಇದೊಂದು ಕಲಾತ್ಮಕ ಸಮರ ಕಲೆಯ ಮಾಸ್ಟರ್ ಪೀಸ್ ಅಂತ ಹೇಳ್ಬೋದು. ವೆಸ್ಟರ್ನ್ ಘಾಟ್ಗಳ ದಟ್ಟ ಕಾಡಿನಲ್ಲಿ ಚಿತ್ರಿಸಲಾದ ಈ ಸಿನಿಮಾದಲ್ಲಿ ಸಾಂಪ್ರದಾಯಿಕ ಕತ್ತಿವರಸೆ ಮತ್ತು ಕಳರಿಪಯಟ್ಟು ಶೈಲಿಯ ಅದ್ಭುತ ಸಾಹಸ ದೃಶ್ಯ ಇತ್ತು. ಈ ಚಿತ್ರಕ್ಕೆ ಶಂಕರ್ ನಾಗ್ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಸಾಹಸಮಯ ಚಿತ್ರಗಳ ಬಗ್ಗೆ ಮಾತಾಡ್ತಾ ಸಾಗಬೇಕಾದ್ರೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ತ್ರೀ ಪಾತ್ರದಲ್ಲಿ ಅಭಿನಯಿಸಿದ ಚಿತ್ರನ ಮರೆಯೋಕ್ಕೆ ಸಾಧ್ಯನಾ ಹೇಳಿ. 1978 ತೆರೆ ಕಂಡಂತಹ ಶಂಕರ್ ಗುರು ಚಿತ್ರ. ಅಣ್ಣ ಅವರು ಮೂರು ವಿಭಿನ್ನ ಪಾತ್ರಗಳಲ್ಲಿ ನಟಿಸಿದ ಭರ್ಜರಿ ಆಕ್ಷನ್ ಆಧಾರಿತ ಕೌಟುಂಬಿಕ ಚಿತ್ರ ಇದು. ಈ ಚಿತ್ರದ ಹೈ ವೋಲ್ಟೇಜ್ ಫೈಟಿಂಗ್ ಸೀನ್ಗಳು ಮತ್ತು ಚೇಸಿಂಗ್ ದೃಶ್ಯಗಳು ಸೂಪರ್ ಹಿಟ್ ಆಗಿದ್ವು. ನಂತರ ಇದನ್ನು ಅಮಿತಾಭ್ ಬಚ್ಚನ್ ಅವರೊಂದಿಗೆ ಹಿಂದಿಯಲ್ಲಿ ಮಹಾನ್ ಎಂಬ ಹೆಸರಿನಲ್ಲಿ ರಿಮೇಕ್ ಕೂಡ ಮಾಡಲಾಗುತ್ತೆ. ಮುಂದೆ ಮೂಡಿ ಬರ್ತಾ ಇದೆ ಶಂಕರ್ ಗುರು ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಗಾಯನದಲ್ಲಿ ಜೀವದಯ ಶಂಕರ್ ಅವರ ಗಾಯನ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ಹಾಗೆಯೇ ಸಾಂಗ್ಲಿಯಾನ ಚಿತ್ರದಿಂದ ಕೂಡ ಗೀತೆಯನ್ನು ಕೇಳ್ಬೋದು ನೀವು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿದೆ.

0: ಹೋಗಿ ಬರಲಿ.
1: ಊರಿಗೆಲ್ಲ ಇವನೇ ಒಬ್ಬ ಶೂರ, ಹೋಗಿ ಬಾರತರಲ್ಲೇ.
0: ಹೋಗ್ ಬಂದಳು ಬಂದಳು ಕಾಂಚನ ಕಾಂಚನ ಕಾಂಚನ, ಹೇ ಜಂಭವೇ ಇವಳಿಗೆ ಲಾಂಛನ.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 4:25. ಪರಿಮಳ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ ನಾವು ಸ್ನೇಹಿತರೆ. ಪರಿಮಳ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ತೆರೆ ಕಂಡಂತಹ ಕೆಲವು ಸಾಹಸಮಯ ಚಿತ್ರಗಳು, ಸಾಹಸ ಪ್ರಧಾನ ಚಿತ್ರಗಳ ಬಗ್ಗೆ ಮಾತಾಡ್ತಾ ಸಾಗ್ತಾ ಇದ್ವಿ. 1981 ತೆರೆ ಕಂಡಂತಹ ಅರ್ಜುನ್ ಸರ್ಜಾ ಆ ಬಾಲನಟನಾಗಿ ಕಾಣಿಸಿಕೊಂಡಂತಹ ಚಿತ್ರ ಸಿಂಹದ ಮರಿಸೈನ್ಯ. ಹೆಲಿಕಾಪ್ಟರ್ ಸಾಹಸ ದೃಶ್ಯಗಳು ಆ ಕಾಲಕ್ಕೆ ದೊಡ್ಡ ಸಂಚಲನವನ್ನು ಮೂಡಿಸಿದ್ವು. ಜೊತೆಗೆ ಬಹಳಷ್ಟು ಪುಟಾಣಿ ಬಾಲಕಲಾವಿದರು ಕೂಡ ಈ ಚಿತ್ರದ ಸಾಹಸ ದೃಶ್ಯಗಳಲ್ಲಿ ಪಾಲ್ಗೊಂಡಿದ್ರು ಅಂತಲೇ ಹೇಳ್ಬೋದು. ಹಾಗೆಯೇ ಸಾಹಸ ಪ್ರಧಾನ ಚಿತ್ರಗಳ ಬಗ್ಗೆ ಮಾತಾಡ್ತಾ ಸಾಗಬೇಕಾದ್ರೆ 1995 ತೆರೆ ಕಂಡಂತಹ ರಿಯಲ್ ಸ್ಟಾರ್ ಉಪೇಂದ್ರ ಅವರ ನಿರ್ದೇಶನ ಹಾಗೂ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಟನೆಯ ಓಂ ಸಿನಿಮಾ ನೆನಪಿಗೆ ಬರುತ್ತೆ. ಭೂಗತ ಲೋಕದ ಕಥೆಯನ್ನು ರಗಡ್ ಆಕ್ಷನ್ ಮೂಲಕ ತೋರಿಸಿದ ಸ್ಯಾಂಡಲ್ವುಡ್ನ ಒಂದು ಮೈಲಿಗಲ್ಲು ಚಿತ್ರ ಅಂತಾನೆ ಇದನ್ನು ಕರಿಬಹುದು. ಮುಂದೆ ಮೂಡಿ ಬರ್ತಾ ಇದೆ ಸಿಂಹದ ಮರಿ ಸೈನ್ಯ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. ಹಾಗೆಯೇ ಓಂ ಚಿತ್ರದ ಗೀತೆ ಕೂಡ ನಿಮ್ಮ ಜೊತೆಯಾಗಲಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆ.

ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಕನ್ನಡ ಚಿತ್ರರಂಗದಲ್ಲಿ ತೆರೆ ಕಂಡಂತಹ ಸಾಹಸ ಪ್ರಧಾನ ಚಿತ್ರಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ ನಾವು ಪರಿಮಳ ಕಾರ್ಯಕ್ರಮದಲ್ಲಿ. ಇತ್ತೀಚೆಗೆ ತೆರೆ ಕಂಡ ಅಂದರೆ ಮಾಡರ್ನ್ ಮತ್ತು ಕ್ಲಾಸ್ ಆಕ್ಷನ್ ಸಿನಿಮಾಗಳನ್ನು ನೋಡೋದಾದರೆ 2014 ತೆರೆ ಕಂಡಂತಹ ಪ್ರಶಾಂತ್ ನೀಲ್ ನಿರ್ದೇಶನದ ಉಗ್ರಂ ಚಿತ್ರ. ಶ್ರೀಮುರಳಿ ನಟನೆಯ ಈ ಚಿತ್ರ ಕನ್ನಡ ಸಿನಿಮಾ ಮೇಕಿಂಗ್ ಶೈಲಿಯನ್ನೇ ಬದಲಾಯಿಸಿತು. ಇದರ ಡಾರ್ಕ್ ಥೀಮ್ ಮತ್ತು ಸಾಹಸದ ದೃಶ್ಯಗಳಂತೂ ಅದ್ಭುತವಾಗಿವೆ. ಹಾಗೆಯೇ 2017 ತೆರೆ ಕಂಡಂತಹ ಮಫ್ತಿ ಚಿತ್ರದ ಬಗ್ಗೆ ಹೇಳೋದಾದರೆ ಇದರಲ್ಲೂ ಕೂಡ ಶ್ರೀಮುರುಳಿಯವರ ನಟನೆ ಇದೆ ಹಾಗೂ ಕರುನಾಡ್ ಚಕ್ರವರ್ತಿ ಶಿವರಾಜ್ಕುಮಾರ್ ಅವರು ಭೈರತಿ ರಣಗಲ್ ಪಾತ್ರದಲ್ಲಿ ಅಭಿನಯ ಮಾಡಿದರು. ಈ ಕ್ರೈಮ್ ಆಕ್ಷನ್ ಸಿನಿಮಾ ಕೂಡ ಭಾರೀ ಯಶಸ್ಸನ್ನು ಕಂಡಂತಹ ಸಿನಿಮಾ. ಹಾಗೆಯೇ 2018 ತೆರೆ ಕಂಡಂತಹ ಟಗರು ಸಿನಿಮಾ ನಿಯಾ ಸೂರಿ ನಿರ್ದೇಶನದ ಪೊಲೀಸ್ ಮತ್ತು ಭೂಗತ ಲೋಕದ ನಡುವಿನ ಈ ಸಂಘರ್ಷದ ಸಿನಿಮಾ ವಿಶಿಷ್ಟ ಚಿತ್ರಕಥೆ ಹಾಗೂ ರಾ ಆಕ್ಷನ್ನಿಂದಾಗಿ ಬ್ಲಾಕ್ ಬಸ್ಟರ್ ಆಗಿತ್ತು. ಮೂಡಿ ಬರ್ತಾ ಇದೆ ಉಗ್ರಂ ಚಿತ್ರದಿಂದ ಅನುರಾಧ ಭಟ್ ಅವರ ಗಾಯನದಲ್ಲಿ, ರಾಮನಾರಾಯಣ್ ಅವರ ಸಾಹಿತ್ಯಕ್ಕೆ ರವಿ ಬಸ್ರೂರ್ ಅವರ ಸಂಗೀತದ ಗೀತೆ. ಹಾಗೆಯೇ ಇನ್ನೊಂದು ಗೀತೆ ಕೂಡ ನಿಮ್ಮ ಜೊತೆಯಾಗ್ತಾ ಇದೆ. ಟಗರು ಚಿತ್ರದಿಂದ ಅಂಥೋನಿ ದಾಸನ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಚರಣ್ ರಾಜ್ ಅವರ ಸಂಗೀತವಿದೆ.

ಸಮಯ ಆಗಿದೆ 4:48. ಕನ್ನಡ ಚಿತ್ರರಂಗದಲ್ಲಿ ತೆರೆ ಕಂಡಂತಹ ಸಾಹಸ ಪ್ರಧಾನ ಚಿತ್ರಗಳ ಬಗ್ಗೆ ನಾವು ಮಾತಾಡ್ತಾ ಸಾಕ್ತಾ ಇದ್ವಿ ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ. ಅಂದಿನ ಕಾಲದಲ್ಲಿ ಇಂದಿನಂತೆ ಗ್ರಾಫಿಕ್ಸ್ ಅಥವಾ ವಿಎಫೆಕ್ಟ್

ಬಾಕ್ಸ್ ಅಥವಾ ರೋಪ್ ಟೆಕ್ನಾಲಜಿ ಇರಲಿಲ್ಲ. ನಟರು ಯಾವುದೇ ಡೂಪ್ ಬಳಸದೆ ಅಪಾಯಕಾರಿ ಸಾಹಸಗಳನ್ನು ಸ್ವತಃ ಮಾಡ್ತಾ ಇದ್ರು. ಕನ್ನಡಕ್ಕೆ ಹಾಲಿವುಡ್ ಶೈಲಿಯ ಆಕ್ಷನ್ ಮತ್ತು ಬಾಂಡ್ ಸಿನಿಮಾಗಳನ್ನು ಪರಿಚಯಿಸಿದ ಕೀರ್ತಿ ನಿರ್ದೇಶಕರಾದ ದೊರೈ ಭಗವಾನ್ ಅವರಿಗೆ ಸಲ್ಲುತ್ತೆ. ಅಂದಿನ ಕಾಲದ ಬ್ಲ್ಯಾಕ್ ಅಂಡ್ ವೈಟ್ ಸಾಹಸಮಯ ಚಿತ್ರಗಳನ್ನು ನೋಡೋದಾದರೆ 1968 ತೆರೆ ಕಂಡಂತಹ ಜೇಡರ ಬಲೆ, ಗೋವಾದಲ್ಲಿ CID 99, ಆಪರೇಷನ್ ಜಾಕ್ಪಾಟ್ನಲ್ಲಿ CID 99, ಹಾಗೆ ಚೂರಿ ಚಿಕ್ಕಣ್ಣ, ಕಳ್ಳರ ಕಳ್ಳ, CID ರಾಜಣ್ಣ, ಹೀಗೆ ಬಹಳಷ್ಟು ಚಿತ್ರಗಳು ಕೂಡ ಸಾಹಸ ಪ್ರಧಾನ ಚಿತ್ರಗಳಾಗಿ ತೆರೆ ಕಂಡಿತ್ತು. ಹಾಗೆ ಪ್ರಶಾಂತ್ ಈಗಿನ ಚಿತ್ರಗಳ ಬಗ್ಗೆ ಹೇಳೋದಾದರೆ, ಪ್ರಶಾಂತ್ ನೀಲ್ ನಿರ್ದೇಶನದ KGF Chapter 1 ಮತ್ತು KGF Chapter 2, ಹಾಗೆಯೇ ಕಾಟೇರಾ ಚಿತ್ರಗಳಲ್ಲೂ ಕೂಡ ನಾವು ಅನೇಕ ಸಾಹಸ ಪ್ರಧಾನ ದೃಶ್ಯಗಳನ್ನು ಕೂಡ ನೋಡಬಹುದು. ಮುಂದೆ ಮೂಡಿ ಬರ್ತಾ ಇದೆ KGF ಚಿತ್ರದಿಂದ ವಿಜಯ್ ಪ್ರಕಾಶ್ ಮತ್ತು ಸಂತೋಷ್ ಅವರ ಧ್ವನಿಯಲ್ಲಿ, ಹಾಗೆ ಜೊತೆಯಾಗಿದ್ದಾರೆ ಸಚಿನ್, ಪುನೀತ್, ಮೋಹನ್ ಶ್ರೀನಿವಾಸ್ ಮತ್ತು ವಿಜಯ್ ಅರಸ್ ಅವರು. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಹಾಗೆ ಸಂಗೀತ ನೀಡಿದ್ದಾರೆ ರವಿ ಬಸ್ರೂರು.

0: ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಕನ್ನಡ ಚಿತ್ರರಂಗದಲ್ಲಿ ತೆರೆ ಕಂಡಂತಹ ಸಾಹಸಮಯ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಸಮಯ ಆಗಿದೆ 4:54. ಪರಿಮಳ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಈಗ ಪರಿಮಳ ಕಾರ್ಯಕ್ರಮದೊಂದಿಗೆ ಮಧ್ಯಾಹ್ನದ ಪ್ರಸಾರದ ಕಾರ್ಯವನ್ನು ಕೂಡ ಮುಗಿಸುವ ಸಮಯ ಬಂದಿದೆ. ಜೊತೆಯಾಗಿದ್ದ ಎಲ್ಲ ಕೇಳುಗ ಮಿತ್ರರಿಗೆ ಧನ್ಯವಾದಗಳನ್ನು ಹೇಳ್ತಾ ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್. ಮುಂದೆ ನಿಮ್ಮ ಜೊತೆಯಾಗಲಿದ್ದಾರೆ ಆರ್ ಜೆ ಮಂಜುನಾಥ್ ಅವರು. ಸದಾ ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ, ನಿಮ್ಮ ಅನುದಿನದ ಸಂಗಾತಿ. ಮಧ್ಯಾಹ್ನದ ಪ್ರಸಾರದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಕಾಂತಾರ ಚಿತ್ರದಿಂದ ವಿಜಯಪ್ರಕಾಶ್, ಅನನ್ಯ ಭಟ್ ಹಾಗೂ ನಾಗರಾಜ್ ಪನರ್ವಲ್ತೂರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ.
1: ಮದಿವಾದಣ್ಣ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದಿನಿಂದ ಉತ್ತರ ಕರ್ನಾಟಕ ಪ್ರವಾಸ ಆರಂಭಿಸಿದ್ದಾರೆ. ಎರಡು ದಿನಗಳ ಕಲ್ಯಾಣ ಕರ್ನಾಟಕದ ಪ್ರವಾಸದಲ್ಲಿ ಅಭಿವೃದ್ಧಿ ಕುರಿತಂತೆ ಸಮಗ್ರ ಪ್ರಗತಿ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಚುನಾವಣಾ ಆಯೋಗದ ಸೂಚನೆಯಂತೆ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತಿದ್ದು ಪ್ರತಿಪಕ್ಷಗಳು ರಾಜಕೀಯ ಮಾಡುವುದರಲ್ಲಿ ಅರ್ಥವಿಲ್ಲ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ರಾಜ್ಯದಲ್ಲಿ 5,65,00,000 ಮತದಾರರ ಮ್ಯಾಪಿಂಗ್ ಆಗಿದ್ದು 50,00,000 ಜನರನ್ನು ಕೈಬಿಡಲು ನಿರ್ಧರಿಸಲಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆರೋಪಿಸಿದ್ದಾರೆ. ಕೇಂದ್ರ ಸರ್ಕಾರದ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಧೀನದಲ್ಲಿರುವ ಚಿತ್ರದುರ್ಗದ ನಿಯಲಿಟ್ ವಿಸ್ತರಣಾ ಕೇಂದ್ರದಲ್ಲಿ ಗುತ್ತಿಗೆ ಆಧಾರದ ಮೇಲೆ ವಿವಿಧ ಹುದ್ದೆಗಳ ಭರ್ತಿಗಾಗಿ ಇದೇ 21ರಂದು ನೇರ ಸಂದರ್ಶನ ನಡೆಯಲಿದೆ. ಬೆಂಗಳೂರಿನ ಅಭಿವೃದ್ಧಿಗೆ ಪ್ರಚಾರದ ದಾರಿ ತ್ಯಜಿಸಿ ಕಸದ ಸಮಸ್ಯೆಯನ್ನು ಬಗೆಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣೇ ಬೈರೇಗೌಡ ಅವರನ್ನು ಒತ್ತಾಯಿಸಿದ್ದಾರೆ. ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವಂತೆ ತಮಿಳುನಾಡಿನ ಎಎಂಎಂಕೆ ಪ್ರಧಾನ ಕಾರ್ಯದರ್ಶಿ ಟಿವಿ ದಿನಕರನ್ ಆಗ್ರಹಿಸಿದ್ದಾರೆ. ರಾಜ್ಯದಿಂದ ಕಾಣೆಯಾದ ಅಪ್ರಾಪ್ತ ಬಾಲಕಿಯನ್ನು ರಕ್ಷಿಸಿ ಆಕೆಯ ಕುಟುಂಬಕ್ಕೆ ಹಸ್ತಾಂತರಿಸಿದ ಗುಜರಾತ್ ಪೊಲೀಸರ ಕಾರ್ಯವನ್ನು ಅಲ್ಲಿನ ಉಪಮುಖ್ಯಮಂತ್ರಿ ಹರ್ಷ ಸಂಘವಿ ಶ್ಲಾಘಿಸಿದ್ದಾರೆ. ಈ ಕಾರ್ಯಾಚರಣೆಯು ನ್ಯಾಯ ಮತ್ತು ಮಾನವೀಯತೆಯನ್ನು ಪ್ರದರ್ಶಿಸಿದೆ ಎಂದು ತಿಳಿಸಿದ್ದಾರೆ. ಇಂಡೋನೇಷ್ಯಾ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಜಕಾರ್ತಾ ತಲುಪಿದ್ದಾರೆ. ಇದೇ 8ರಂದು ಪ್ರಧಾನಿ ಇಂಡೋನೇಷ್ಯಾ ಅಧ್ಯಕ್ಷರೊಂದಿಗೆ ಯೋಗಾಕಾರ್ತದಲ್ಲಿರುವ ಐತಿಹಾಸಿಕ ಪ್ರಂಬನನ್ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ರೈತರು ಸಾವಯವ ಕೃಷಿ ಉತ್ಪನ್ನಗಳ ಉತ್ಪಾದನೆಯನ್ನು ಹೆಚ್ಚಿಸುವುದರ ಜೊತೆಗೆ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡುವಂತೆ ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ಕರೆ ನೀಡಿದ್ದಾರೆ. ಭಾರತದ ಸ್ಕ್ವಾಷ್ ತಾರೆ ಅಮರಿಯಾ ಬಜಾಜ್ ಡಚ್ ಜೂನಿಯರ್ ಓಪನ್ 2026ರ 13 ವರ್ಷದೊಳಗಿನವರ ಬಾಲಕರ ಪ್ರಶಸ್ತಿ ಗೆದ್ದಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ಶುಭ ಸಂಜೆ. ಸಮಯ 5:03. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಏನ್ ಸಮಾಚಾರ ರೀ ಜನರು, ಹೇಗಿದ್ದೀರಾ? ಶುಭ ಸಂಜೆ ಅಂತ ಹೇಳ್ತಾ ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ಸರಿ, ಇವತ್ತಿನ ಸಂಜೆಯ ಪ್ರಸಾರದಲ್ಲಿ ಹಾಗೂ ನಾಳೆ ಪ್ರಸಾರದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಿಮ್ಗಾಗಿ ಕಾಯ್ತಾ ಇವೆ ಅಂತ ತಿಳ್ಕೊಳ್ಳೋ ಸಮಯ ಇದು. ಇಂದು ಸಂಜೆ 5:05 ಸೇಫ್ ಡ್ರೈವ್ ನಲ್ಲಿ ಮೊದಲಿಗೆ

ಓಲ್ಡ್ ಈಸ್ ಗೋಲ್ಡ್. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. 6:02 ಗಾನ ಬಜಾನ. 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದಾರ್, ನಿರ್ಮಾಣ ಎಂ ಶಿವರಾಮ್. 8:02 ಭಾವಗೀತೆಗಳ ಭಾವ ಚಿತ್ತಾರ. 9:15 ಹಿಂದಿ ಮೆಲೋಡಿಯಸ್ ನಿಮ್ಮ ಜೊತೆ ಆದರೆ 10:02 ಪ್ರೇಮ ನಿನಾದ. 4 ಮಂಗಳವಾರದ ಪ್ರಸಾರದಲ್ಲಿ ಬೆಳಗ್ಗೆ 6:05 ನಾದೋಪಾಸನೆ. 7:15 ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು. 9:00 ಇಂದಿನ ವಿಶೇಷ. ಸೊ ನಾಳಿನ ವಿಶೇಷ ಏನು ತಿಳ್ಕೋಬೇಕಾ? ಸೊ ಮಿಸ್ ಮಾಡಿದೆ 9:00 ಇಂದಿನ ವಿಶೇಷನ ಕೇಳಿ. 10:02 ನಿಮ್ಮತ್ತೆ ನೆಚ್ಚಿನ ಓಲ್ಡ್ ಈಸ್ ಗೋಲ್ಡ್ ನಿಮ್ಮ ಜೊತೆ ಆದರೆ 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಹಾಡುಗಳು. ಇನ್ನು 11:30 ಕಲಾಭಾರತಿ ನಿಮ್ಮ ಜೊತೆ ಆದರೆ 12:05 ಕರೆಗೊಂದು ಹಾಡು. ಇನ್ನು 1:20 ರಸಪ್ರಶ್ನೆ ನಿಮ್ಮ ಜೊತೆ ಆದರೆ 2:15 ಸ್ಪಂದನ. 2:40 ಒಂದೇ ಚಿತ್ರದ ಗೀತೆಗಳನ್ನ ಕೇಳುವಂತಹ ಚಿತ್ರತಾನ. 3:00 ಸಖಿ ಸಹೇಲಿ ಮತ್ತು ಇನ್ನಿತರ ಹಿಂದಿ ಕಾರ್ಯಕ್ರಮಗಳು ಮುಂಬೈ ಕೇಂದ್ರದ ಸಹ ಪ್ರಸಾರದೊಂದಿಗೆ. 4:00 ಪರಿಮಳ ನಿಮ್ಮ ಜೊತೆಯಾಗುತ್ತೆ. ಇನ್ನು ಸಂಜೆ ಪ್ರಸಾರದಲ್ಲಿ 5:05 ಸೇಫ್ ಡ್ರೈವ್ ನಲ್ಲಿ ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್ ನಿಮ್ಮ ಜೊತೆಯಾದರೆ 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:02 ಗಾನ ಬಜಾನ ನಿಮ್ಮ ಜೊತೆ ಆದರೆ 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದಾರ್, ನಿರ್ಮಾಣ ಎಂ ಶಿವರಾಮ್. 8:02 ನಿಮ್ಮ ಆಯ್ಕೆ, ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನ ನೀವೆಲ್ಲರೂ ಕೇಳಬಹುದು. 9:15 ಹಿಂದಿ ಮೆಲೋಡಿಸ್ ನಿಮ್ಮ ಜೊತೆ ಆದರೆ 10:02 ಪ್ರೇಮ ನಿನಾದ. ಇದಾಗಿತ್ತು ಇಂದಿನ ಸಂಜೆಯ ಹಾಗೂ ನಾಳೆಯ ಪ್ರಸಾರದ ಕಾರ್ಯಕ್ರಮಗಳ ವಿವರ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು,
2: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ,
3: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು,
1: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು, ಹಾಡು ಹಳೆತು ಭಾವ ಎಂದಿದ್ದರೂ ಹೊಸತು,
3: ಹಳೆಯ ಬಂಗಾರದ ಗೀತೆಗಳು,
1: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್
3: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
1: ಹಾಗೂ ಸಂಜೆ 5:02.
4: ಓಲ್ಡ್ ಇಸ್ ಗೋಲ್ಡ್ ಅನ್ನ ಶುರು ಮಾಡೋಣ. ಓಲ್ಡ್ ಇಸ್ ಗೋಲ್ಡ್ ಅಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೇ ಮಾತು ಆರ್ಜೆ ಮಂಜುನಾಥ್. ಮೊದಲಿಗೆ ನಮ್ಮೂರ ಹಂಬೀರ ಚಿತ್ರದಿಂದ ಕೋಗಿಲೆ ಓ ಕೋಗಿಲೆ, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್, ಸಾಹಿತ್ಯ ಸಂಗೀತ

ಓಲ್ಡೀಸ್ ಗೋಲ್ಡ್ನಲ್ಲಿ ಹಳೆಯ ಮಧುರ ಕನ್ನಡ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಸಮಯ 5:13, ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಮೂಡಿ ಬರ್ತಾ ಇದೆ. ಯಾವ ಚಿತ್ರದು? ಸೋಲಿಲ್ಲ ಸರದಾರ ಚಿತ್ರದು. ಇಬ್ಬರು ಕಥಾನಾಯಕರು ಯಾರಿಗೋಸ್ಕರ ನಿನ್ನ ಈ ಪ್ರೇಮ ಪೂಜೆ ಅಂತ ಪ್ರಶ್ನೆ ಮಾಡ್ಕೋತಾ ಇದ್ದಾರೆ. ಒಂದು ರೀತಿಯ ಮಧುರವಾದ ಸುಂದರ ವಾಗ್ವಾದ ಅನ್ಬಹುದು. ರಾಧಾಕೃಷ್ಣರ ಪ್ರೇಮ ಕಥೆಯ ಕೂಡ ಇಲ್ಲಿ ಕಾಣಿಸುತ್ತೆ. ಗಾಯಕರು ಚಿತ್ರ ಮಂಜುಳಾ ಗುರುರಾಜ್, ಸಾಹಿತ್ಯ ಸಂಗೀತ ಹಂಸ.

ಸಮಯ 5:19 ಓಲ್ಡ್ ಈಸ್ ಗೋಲ್ಡ್ ನಲ್ಲಿ ಚಂದದ ಕನ್ನಡ ಹಾಡಿಯ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಈಗ ಮುಂದೆ ಮಂಜುಳಾ ಗುರುರಾಜ್ ಅವರ ಕಂಠದಲ್ಲಿ ಒಂದು ಅದ್ಭುತವಾದ ಗೀತೆಯನ್ನು ಕೇಳಿದ್ವಿ. ಈಗ ಲತಾ ಹಂಸಲೇಖ ಅವರ ಧ್ವನಿಯಲ್ಲಿ ಅವನೇ ನನ್ನ ಗಂಡ ಚಿತ್ರದಿಂದ ಹಸಿರು ಗಾಜಿನ ಬಳೆಗಳ ಹಾಡುಗಳು. ಸಾಹಿತ್ಯ ಸಂಗೀತ ಹಂಸಲೇಖ.

ಚಂದದ ಹಳೆಯ ಹಾಡುಗಳನ್ನ ಕೇಳ್ತಾ ಎಲ್ಲರೂ ಒಟ್ಟಿಗೆ ಸಾಕ್ತಾ ಇದೀವಿ. ಈಗ ಕೇಳಿ ನಾವು ತಾರೆ ಚಿತ್ರದ ಓಂ ಮಜ್ನೂರಿನಗೆ ಶರಣು ಎಂಬ ಗೀತೆ. ಚಿತ್ರ ಅವರ ಕಂಠದಲ್ಲಿ ಸಾಹಿತ್ಯ ಸಂಗೀತ ಹಂಸಲೇಖ. ನಂತರ ಇನ್ಸ್ಪೆಕ್ಟರ್ ವಿಕ್ರಮ್ ಚಿತ್ರದ ಚಿತ್ರದಿಂದ ತುಂಟ ಕಣ್ಣಲ್ಲಿ ಎಂಬ ಗೀತೆ, ಎಸ್ ಪಿ ಬಿ ಹಾಗೂ ಮಂಜುಳಾ ಅವರ ಕಂಠದಲ್ಲಿ ಸಾಹಿತ್ಯ ಶಿವದಯಶಂಕರ್, ಸಂಗೀತ ವಿಜಯ್ ಆನಂದ್.

ತೇಜ ಚಿತ್ರದ ಲೈಲಾ ಲೈಲಾ ಗೀತೆಯನ್ನು ಕೇಳಿದ್ರಿ. ಕೆ ಎಸ್ ಚಿತ್ರ ಅವರ ಕಂಠದಲ್ಲಿ ಸಾಹಿತ್ಯ ಸಂಗೀತ ಹಂಸಲೇಖ. ಸಮಯ 5:40. ಈಗ ಕೇಳೋಣ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್

0: ಎಎಸ್ ಶಂಕರನಾರಾಯಣ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ನಮ್ಮ ಜೊತೆಗೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರವರಿದ್ದಾರೆ. ಸರ್ ನಮಸ್ಕಾರ. ಸರ್, ಈಗ ಒಬ್ಬರಿಗೆ ನಿರಂತರವಾಗಿ ಏನೋ ಹಿಂಬಾಲಿಸ್ತಾ ಇದ್ದಾರೆ ಅನ್ಕೋಣ, ಫೋನ್ ಮಾಡ್ತಿರ್ತಾರೆ, ಆನ್ಲೈನ್ನಲ್ಲಿ ಏನೋ ಒಂದು ಸಮಸ್ಯೆ ಕೊಡ್ತಿದ್ದಾರೆ, ಆವಾಗ ಏನು ಮಾಡೋದು ಅಂತಂಥೇಳಿ ಒಂದು ಸಮಸ್ಯೆ ಆಗುತ್ತೆ. ಕಾನೂನು ಪ್ರಕಾರ ಇದು ಅಪರಾಧ ಆಗುತ್ತಾ? ಆ ಟೈಮಲ್ಲಿ ಆ ವ್ಯಕ್ತಿ ಏನು ಮಾಡಬೇಕು?
3: ಹೌದು, ಇದು ಬಹಳ ದೊಡ್ಡ ಅಪರಾಧವೇ. ಅಪರಾಧ ಅಂದರೆ ಇದನ್ನು ನಾವು ಕಾನೂನಲ್ಲಿ ಸ್ಟಾಕಿಂಗ್ ಅಂತ ಹೇಳ್ತೇವೆ. ಅಂದರೆ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 78 ಅಡಿಯಲ್ಲಿ ಇದು ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ ಕಂಡುಬರ್ತದೆ. ನಿರಂತರವಾಗಿ ಒಬ್ಬರು ಒಂದು ವ್ಯಕ್ತಿಯನ್ನು ಹಿಂಬಾಲಿಸುವಂಥದ್ದು, ಆಕೆ ಅಥವಾ ಆತನ ಒಪ್ಪಿಗೆ ಇಲ್ಲದೆ ಪದೇ ಪದೇ ಫೋನ್ ಕಾಲ್ಗಳನ್ನು ಮಾಡುವಂಥದ್ದಾಗಲಿ, ಮೆಸೇಜ್ಗಳನ್ನು ಮಾಡುವಂಥದ್ದಾಗಲಿ, ಅಥವಾ ನಿಮ್ಮ ಚಲನವಲನ, ಮನೆ, ಕೆಲಸದ ಸ್ಥಳಗಳನ್ನು ಅನಗತ್ಯವಾಗಿ ಗಮನಿಸುವಂಥದ್ದು, ಬೇಡ ಅಂತ ಹೇಳಿದರೂ ಕೂಡ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನಿಸುವಂಥದ್ದು, ಈ ರೀತಿಯ ಎಲ್ಲ ಒಂದು ವ್ಯಕ್ತಿಯ
2: ಸ್ವಾತಂತ್ರ್ಯಕ್ಕೆ
3: ಧಕ್ಕೆ ಬರುವಂತ ಕೆಲಸಗಳನ್ನು ನಾವು ಸ್ಟಾಕಿಂಗ್ ಅಂತ ಹೇಳುವಂಥದ್ದು.
2: ಆ ಶಿಕ್ಷೆ ಏನು ಸರ್ ಅದು? ಆ ರೀತಿ ಅಕಸ್ಮಾತ್
3: ನೋಡಿ, ಸಿಕ್ಕಿಬಿದ್ದರೆ ಒಂದು ಸುಮಾರು 3 ವರ್ಷದವರೆಗಿನ ಜೈಲು ಮತ್ತು ದಂಡ, ಜೈಲುವಾಸ ಮತ್ತು ದಂಡ ಇದೆ. ಅದೇ ರೀತಿ ಅಪರಾಧ ಹೆಚ್ಚಾಗಿ ಮತ್ತೆ ಮತ್ತೆ ಪುನರಾವರ್ತಿಸಿದರೆ 5 ವರ್ಷದ ಜೈಲುವಾಸ ಮತ್ತು ದಂಡವನ್ನು ವಿಧಿಸಲಿಕ್ಕೆ ಈ ಕಾನೂನಿನಲ್ಲಿ ಅವಕಾಶ ಇದೆ.
2: ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಒಂದು ಗೊತ್ತಾದ ತಕ್ಷಣ ಏನು ಕ್ರಮ ವಹಿಸಬೇಕಾಗುತ್ತೆ?
3: ತಕ್ಷಣಕ್ಕೆ, ಈಗ ಯಾಕಂದರೆ ಈ ರೀತಿಯ ಅಪರಾಧಗಳನ್ನು ಹೆಚ್ಚಾಗಿ ಈಗ ನೋಡ್ತಾ ಇರುವಂಥದ್ದು ನಾವು ಮಹಿಳೆಯರ ಮೇಲೆ ಆಗುವಂಥ ಈ ದೌರ್ಜನ್ಯದ ಪ್ರಕರಣಗಳಲ್ಲಿ. ಏನು ಮಾಡಬೇಕು ಅಂದರೆ, ಈ ರೀತಿಯ ಮೆಸೇಜ್ಗಳು ಬಂದರೆ ನಿಮಗೆ, ಅಥವಾ ಯಾವುದೇ ದೂರವಾಣಿ ಕರೆಗಳು ಬಂದರೆ, ಅದಕ್ಕೆ ಕರೆಗೆ ಸಂಬಂಧಂತಹ ದಾಖಲೆಗಳು, ಕಾಲ್ ರೆಕಾರ್ಡ್ಸ್, ಅಥವಾ ನಿಮ್ಮ ಈಗಿನ ಆನ್ಲೈನ್ ಫೋನ್ಗಳಿವೆ ಅದರಲ್ಲಿ ಸ್ಕ್ರೀನ್ಶಾಟ್ಗಳನ್ನು ತೆಗೆದಿಟ್ಟು ಅವುಗಳನ್ನು ಜೋಪಾನ್ ಮಾಡಿ, ಯಾಕಂದರೆ ಇವುಗಳು ಸಾಕ್ಷಿ ಆಗಿರುತ್ತವೆ, ಎಲ್ಲ ಡಿಜಿಟಲ್ ಸಾಕ್ಷ್ಯಗಳಿವೆಲ್ಲ. ತಕ್ಷಣವಾಗಿ ತೀರಾ ತಡ ಮಾಡದೆ ತಕ್ಷಣದಲ್ಲಿ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿ, ಲಿಖಿತ ದೂರನ್ನು ನೀಡಿ, ಮತ್ತು ಎಲ್ಲದ ಸಾಕ್ಷ್ಯಗಳನ್ನು ನೀಡಿ FIR ದಾಖಲಿಸಲಿಕ್ಕೆ ಅವಕಾಶ ಇದೆ. ಪೊಲೀಸರು ನಿರ್ಲಕ್ಷ್ಯ ತೋರಿಸಿದರೆ ಮಹಿಳಾ ಆಯೋಗಕ್ಕೆ 181 ಹೆಲ್ಪ್ ಲೈನ್ ಮೂಲಕ ಕೂಡ ಕರೆ ಮಾಡಿ ತೋರಿಸ್ಬೋದು. ಆದರೆ ಇಂಥ ಪ್ರಕರಣಗಳಲ್ಲಿ ಯಾವುದೇ ಪೊಲೀಸ್ ಠಾಣೆ ಕೂಡ ನಿರ್ಲಕ್ಷ್ಯ ತೋರಿಸುವುದಿಲ್ಲ, ತಕ್ಷಣಕ್ಕೆ FIR ದಾಖಲಿಸ್ತಾರೆ ಮತ್ತು ಮುಂದಿನ ಕಾನೂನು ಕ್ರಮಗಳನ್ನು ಪೊಲೀಸರು ಕೈಗೊಳ್ಳುತ್ತಾರೆ. ನ್ಯಾಯಾಲಯದ ಮೂಲಕ ರಿಸ್ಟ್ರೈನಿಂಗ್ ಆರ್ಡರ್, ಅಂದರೆ ಆ ವ್ಯಕ್ತಿ ನಿಮ್ಮನ್ನು ಸಂಪರ್ಕಿಸದಂತೆ ತಡೆ ಆದೇಶ ಕೂಡ ಕೇಳಲಿಕ್ಕೆ ಹೋದ ಅವಕಾಶ ಇದೆ. ಆದರೆ ಸುಲಭದ ದಾರಿ ಏನಂದರೆ, ಎಲ್ಲ ದಾಖಲೆಗಳನ್ನು ಜೋಪಾನ ಮಾಡಿ ಆ ದಾಖಲೆಗಳ ಸಮೇತ ನೀವು ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸುವಂಥದ್ದೇ ಸೂಕ್ತ ಆಗಿರುವಂಥ ಇದಕ್ಕೆ ಪರಿಹಾರ
2: ಆಗತ್ತಲ್ಲ. ಹಾಗಾಗಿ ಯಾರೇ ತೊಂದರೆ ಕೊಡ್ತಾ ಇದ್ರೆ ಅದನ್ನು ನಿರ್ಲಕ್ಷ್ಯ ಕೂಡ ಮಾಡಬಾರ್ದು, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಫೋಟೋ ಎಲ್ಲ ತಗೊಂಡು ಅದನ್ನು ಬ್ಲಾಕ್ ಮೇಲ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನು ಹರಿಬಿಡ್ತಾರೆ, ಅದರಿಂದ ನಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗುತ್ತೆ.
3: ಹೆಚ್ಚಿನ ಪ್ರಮಾಣದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಒಳಗಾಗುವ ಮೊದಲು ತಕ್ಷಣ ಕ್ರಮ ಕೈಗೊಳ್ಳುವುದೇ ಇದಕ್ಕೆ ಸೂಕ್ತ ಪರಿಹಾರ
2: ಅಲ್ಲ. ಈ ಕುರಿತಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ, ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
3: ಧನ್ಯವಾದಗಳು.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
4: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು,
5: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು,
4: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು, ಹಾಡು ಹಳೆತು ಭಾವ ಎಂದಿದ್ದರೂ ಹೊಸತು,
5: ಹಳೆಯ ಬಂಗಾರದ ಗೀತೆಗಳು,
4: ಭಾವ
6: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ
4: ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್
5: ಪ್ರತಿ ಬೆಳಿಗ್ಗೆ 10:02 ಗೆ ಓಲ್ಡ್ ಇಸ್ ಗೋಲ್ಡ್.

ಹಾಗೂ ಸಂಜೆ 5:02. ಸಮಯ 5:45. ನೀವು ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಓಲ್ಡ್ ಈಸ್ ಗೋಲ್ಡ್ ನಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥ. ಬಹಳಷ್ಟು ಸಂದೇಶಗಳು ಬಂದಿದೆ, ಈಗ ಒಂಚೂರು ಸಂದೇಶಗಳತ್ತ ಸಾಗೋಣ. ಯಾರ್ಯಾರು ಏನೇನು ಹೇಳ್ತಾ ಇದಾರೆ ಅಂತ ನೋಡೋಣ. ನಮಸ್ತೆ, ಶುಭ ಸಂಜೆ ಅಂತ ಶ್ರೀ ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರದಿಂದ ಹೇಳ್ತಾ ಇದ್ದಾರೆ. ಕೌಸಲ್ಯ ಅವರು ಬನಶಂಕರಿಂದ ಶುಭ ಸಂಜೆ ಅಂತ ಇದ್ದಾರೆ. ಹಾಗೆ ಬಿಂದುಮತಿ ಯಲಹಂಕದಿಂದ. ಕಲಬುರಗಿ ಜಿಲ್ಲೆ ಕಡಗಂಚಿಂದ ಧರ್ಮಣ್ಣ ದನಿಯವರು ಹಸಿರು ಗಾಜಿನ ಬಳೆಗಳ ಹಾಡು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಂಪಾದ ಹಾಡುಗಳು ಅಂತ ವಿರೂಪಾಕ್ಷ ಅವರು ಕಳಗಿದ ಗುಡ್ಡದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಓ ಮಜನು ಹಾಡು ತುಂಬ ಚೆನ್ನಾಗಿತ್ತು ಅಂತ ವಾಣಿಶ್ರೀ ಅವರು ಧಾರವಾಡದಿಂದ ಹೇಳ್ತಾ ಇದ್ದಾರೆ. ಈಗ ಇಂದ್ರಜಿತ್ ಚಿತ್ರದಿಂದ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಎಂಬ ಗೀತೆ, ಎಸ್ ಪಿ ಬಿ ಹಾಗೂ ಛಾಯಾ ಅವರ ಕಂಠದಲ್ಲಿ, ಸಾಹಿತ್ಯ ಸಂಗೀತ ಹಂಸಲೇಖ.

ಕೊನೆಗೂ ನಾಯಕ ನಮ್ಮ ನಾಯಕಿಯ ಹೆಸರನ್ನ ಕಂಡು ಹಿಡಿದಿದ್ದಾಯ್ತು. ಸಮಯ 5:56. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಹಾಡುಗಳು ತುಂಬಾ ಚೆನ್ನಾಗಿತ್ತು ಅಂತ ಬಸವಣ್ಣಿ ಕುಂಬಾರ್ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಶುಭ ಸಂಜೆ. ಓಲ್ಡ್ ಈಸ್ ಗೋಲ್ಡ್ ಅಲ್ಲಿ ಪ್ರಸಾರ ಮಾಡಿದಂತಹ ಅಷ್ಟು ಹಾಡುಗಳು ತುಂಬಾ ಇಷ್ಟ ಆಯಿತು ಅಂತ ವರಲಕ್ಷ್ಮಿ ಅವರು ಪೀಣ್ಯದಿಂದ ಹೇಳ್ತಾ ಇದ್ದಾರೆ. ರಾಯಣ್ಣನ ಸಂಗೊಳ್ಳಿಯಿಂದ ದೇವೇಂದ್ರ ಹಾಡುಪದೆ ಅವರು ಶುಭ ಸಂಜೆ, ನಮಸ್ಕಾರ ಮಂಜುನಾಥ್, ಹಾಡುಗಳು ಚೆನ್ನಾಗಿದ್ದು ಅಂತ ಇದ್ದಾರೆ. ಒಳ್ಳೊಳ್ಳೆ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇರೋ ನಿಮ್ಗೆ, ಹಾಗೆ ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ ಕವಿತಾ ಅವರು ಧಾರವಾಡದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಚನ್ನಪ್ಪ JP ನಗರದಿಂದ, ಶುಭ ಸಂಜೆ, ಹಾಡುಗಳು ಚೆನ್ನಾಗಿತ್ತು ಅಂತ ಹೇಳ್ತಾ ಇದಾರೆ. ಹಾಗೆ ಮುಸಂಚಿಯ ಓಲ್ಡ್ ಈಸ್ ಗೋಲ್ಡ್ ಹಾಡುಗಳು ತುಂಬಾ ಸಖತ್ತಾಗಿದೆ ಅಂತ ಮೈತ್ರಿ ಜೇಸಿ ನಗರದಿಂದ ಹೇಳ್ತಾ ಇದ್ರೆ. ಪುಷ್ಪ ಶಾನುಭೋಗರ ಗದಗದಿಂದ ಸಂಜೆ ಹಾಡುಗಳು, ಮಂಜುನಾಥ್ ಎಲ್ಲಾ ತುಂಬಾ ಚೆನ್ನಾಗಿದೆ, ಸೂಪರ್ ಸೂಪರ್ ಅಂತ ಇದಾರೆ. ಜಸ್ಟ್ ಚಂದ್ರ ಚಿತ್ರದುರ್ಗದಿಂದ ಹಾಡುಗಳು ಚೆನ್ನಾಗಿದೆ ಅಂತ ಇದ್ರೆ. ಕೌಡ್ಲಿ ರವಿ ಅಂಚನ ನಗರದಿಂದ ಎಲ್ಲ ಹಾಡುಗಳು ಸೂಪರ್ ಅಂತ ಇದ್ರೆ. ಕಾರ್ಯಕ್ರಮದ ಕೊನೆಯ ಗೀತೆ ಕೇಳಿ ಎಂಜಾಯ್ ಮಾಡಿ. ಚಿತ್ರ ಅವರ ಕಂಠದಲ್ಲಿ ಇರಾದೆ ಜೀವ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ನಡೆದ ಸಮಾರಂಭದಲ್ಲಿ ಮಂಗೋಲಿಯಾ, ಮೊಜಾಂಬಿಕ್, ನಿಕರಾಗೋ, ಸುರಿನಾಮ್, ಗೆಬೋನೀಸ್ ರಿಪಬ್ಲಿಕ್ ಮತ್ತು ಬಹಮಾಸ್ ರಾಷ್ಟ್ರಗಳ ನೂತನ ರಾಯಭಾರಿಗಳು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ತಮ್ಮ ರಾಜತಾಂತ್ರಿಕ ಮಾನ್ಯತಾ ಪತ್ರಗಳನ್ನು ಸಲ್ಲಿಸಿದರು. ದೇಶದ ಸಾರಿಗೆ ಮತ್ತು ಸರಕು ಸಾಗಣೆ ವಲಯವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇಂದು ರಾಷ್ಟ್ರೀಯ ಹೆದ್ದಾರಿಗಳ ಸರಕು ನಿರ್ವಹಣಾ ಸಂಸ್ಥೆ NHLML ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದರು. ನವದೆಹಲಿಯ ಕೆಂಪುಕೋಟೆ ಸಮೀಪ ನಡೆದಿದ್ದ ಕಾರು ಬಾಂಬ್ ಸ್ಫೋಟ ಪ್ರಕರಣದ 9 ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ವಿಶೇಷ NIA ನ್ಯಾಯಾಲಯ ಇದೇ 13 ವಿಸ್ತರಿಸಿದೆ. ಅಂದು ಪಟಿಯಾಲ ಹೌಸ್ ನ್ಯಾಯಾಲಯ ಸಂಕೀರ್ಣದ ವಿಶೇಷ ಪೀಠ ಮೃತರ ದೇಹದ ಭಾಗಗಳ ಕುರಿತಾದ ವಿಧಿ ವಿಜ್ಞಾನವನ್ನು ಪರಿಶೀಲಿಸಿದ್ದು ಆರೋಪಿಗಳ ವಿರುದ್ಧ ದೋಷಾರೋಪ ಪಟ್ಟಿಯನ್ನು ಪರಿಗಣಿಸಲಿದೆ. ದೇಶದ ಸಹಕಾರ ಚಳವಳಿಯನ್ನು ಬಲಪಡಿಸುವ ಉದ್ದೇಶದೊಂದಿಗೆ ಸ್ಥಾಪನೆಗೊಂಡ ಕೇಂದ್ರ ಸಹಕಾರ ಸಚಿವಾಲಯವು ಇಂದು ಯಶಸ್ವಿಯಾಗಿ 5 ಪೂರ್ಣಗೊಳಿಸಿದೆ. ಬೆಂಗಳೂರಿನ ಕ್ವಾರಿಯೊಂದರಲ್ಲಿ ಬೃಹತ್ ಗ್ರಾನೈಟ್ ಬಂಡೆ ಕುಸಿದು ಬಿದ್ದು 7 ವಲಸೆ ಕಾರ್ಮಿಕರು ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ NHRC ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಜಾರಿ ಮಾಡಿದೆ. SIR ಪ್ರಕ್ರಿಯೆಗೆ ತೆರಳುತ್ತಿದ್ದ ವೇಳೆ ಮೃತಪಟ್ಟ ಗ್ರಾಮ ಆಡಳಿತಾಧಿಕಾರಿ ಭುವನ ಕುಟುಂಬಸ್ಥರಿಗೆ 15 ವಿಮೆ ಹಣ ಬರಲಿದ್ದು ಚುನಾವಣಾ ಆಯೋಗದಿಂದ 30 ಪರಿಹಾರ ಒದಗಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ DG ಪರಮೇಶ್ವರ್ ತಿಳಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯಡಿ ಭದ್ರಾ ಜಲಾಶಯದಲ್ಲಿ ನೀರಿನ ಲಭ್ಯತೆಗೆ ಅನುಗುಣವಾಗಿ ಆಗಸ್ಟ್ ಅಂತ್ಯದ ವೇಳೆಗೆ ಚಿತ್ರದುರ್ಗ ಶಾಖಾ ಕಾಲುವೆಗೆ ಪ್ರಾಯೋಗಿಕವಾಗಿ ನೀರು ಹರಿಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 521 ಅಂಕಗಳ ಏರಿಕೆಯಾಗಿದೆ. 78,285 ಅಂಕಗಳಲ್ಲಿ ಮುಕ್ತಾಯಗೊಳಿಸಿತು. ನಿಫ್ಟಿ ಸಹ 160 ಅಂಕಗಳಷ್ಟು ಏರಿಕೆ ದಾಖಲಿಸಿ 24,430 ಅಂಕಗಳಲ್ಲಿ ವಹಿವಾಟು ಅಂತ್ಯಗೊಳಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ

ಸಮಯ 6:04. ನೀವು ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಗಾನ ಬಜಾನನ ಶುರು ಮಾಡುವಂತಹ ಸಮಯ. ಗಾನ ಬಜಾನದಲ್ಲಿ ವಿಚಾರ ಏನು ಅಂತ ಗೆಸ್ ಮಾಡ್ತಾ ಇರ್ತಾರೆ. ವಿಚಾರ ಇಸ್ ವೆರಿ ಸಿಂಪಲ್. ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವು ಫೋನ್ ಮಾಡಿ ಉತ್ತರ ಕೊಡೋದೇನು ಬೇಡ, ವಾಟ್ಸಪ್ಪಲ್ಲಿ ಸಂದೇಶ ಕಳಿಸ್ಕೊಟ್ರೆ ಸಾಕು, ಹಾಗೆ ಮನಸ್ಸಲ್ಲಿ ನೀವುಗಳೇ ಯೋಚನೆ ಮಾಡಿದ್ರೆ ಸಾಕು. ಇವತ್ತು ಬೆಳಗ್ಗೆ ಎದ್ದಾಗಿಂದ ಈ ಕ್ಷಣದವರೆಗೆ ಎಷ್ಟು ಜನರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಮನೆಯವ್ರ ಬಗ್ಗೆ, ಆಫೀಸ್ ಬಗ್ಗೆ, ಬಿಸ್ನೆಸ್ ಬಗ್ಗೆ, ಮಕ್ಕಳ ಸ್ಕೂಲ್ ಬಗ್ಗೆ, ಬ್ಯಾಂಕ್ EMI ಬಗ್ಗೆ, ಅವ್ರಿಗೆ ಫೋನ್ ಮಾಡಬೇಕಿತ್ತು, ಇವ್ರಿಗೆ ರಿಪ್ಲೈ ಮಾಡಬೇಕಿತ್ತು, ಅವ್ರಿಗೆ ಮೆಸೇಜ್ ಮಾಡಬೇಕು ಅಂತ ಎಲ್ರಿಗೂ ಕೂಡ ಟೈಮನ್ನು ಸಮಯವನ್ನು ಕೊಟ್ಟಿದ್ದೀರಾ. ಆದರೆ ನಿಮಗೋಸ್ಕರ ಪ್ರಶ್ನೆ ಮಾಡ್ಕೊಳ್ಳಿ. ಉದ್ದೇಶನ ಹೇಳ್ತಿರ್ತಾರೆ, ಅಯ್ಯೋ ಸರ್ ಮನೆಯಿಂದ ಆಫೀಸಿಗೆ ಬರ್ತಾ ಇದೆ, ಆ ಗ್ಯಾಪಲ್ಲಿ ನನ್ನ ಬಗ್ಗೆ ಯೋಚನೆ ಮಾಡಿಕೊಂಡೆ. ಇಲ್ಲ ಮಂಜುನಾಥ್, ಮನೆಯಿಂದ ಮನೆ ಅಂತೀನಿ, ಆಫೀಸಿಂದ ವಾಪಸ್ ಮನೆಗೆ ಹೋಗ್ತಾ ಇದೆ, ಆ ಗ್ಯಾಪಲ್ಲಿ ನನ್ನ ಬಗ್ಗೆ ಒಂಚೂರು ಯೋಚನೆ ಮಾಡ್ಕೊಂಡು ಬಂದೆ ಅಂತಿರ್ತೀರಾ. ನಿಜ ಹೇಳಬೇಕು ಅಂದರೆ ತುಂಬ ಜನರ ಜೀವನದಲ್ಲಿ ಇದು ಸತ್ಯ ಆಗಿದೆ, ಫ್ಯಾಕ್ಟ್. ನಾವು ಮೊಬೈಲ್ಗೆ ದಿನಕ್ಕೆ 2 ಸಲ ಚಾರ್ಜ್ ಹಾಕ್ತೀವಿ, ಕಾರ್ಗೆ ವೆರಿ ಆಫನ್ ಸರ್ವಿಸ್ ಮಾಡಿಸ್ತೀವಿ, ಮನೆಯನ್ನಂತೂ ದಿನ ಸ್ವಚ್ಛ ಮಾಡ್ತೀವಿ. ಆದರೆ ನಮ್ಮ ಮನಸ್ಸಿಗೆ ಯಾವತ್ತಾದರೂ ವಿಶ್ರಾಂತಿ ಕೊಟ್ಟಿದ್ದೀವ? ನಿಮಗೆ ಅಂತ ನೀವು ಸಮಯನ ಕೊಟ್ಕೊಂಡಿದ್ದೀರಾ? ನೆನಪಿದೆಯಾ, ಇವತ್ತು ನಾವು ಮೀ ಟೈಮ್ ಬಗ್ಗೆ ಮಾತಾಡ್ತಾ ಸಾಗೋಣ. ಗಾನ ಬಜಾನದಲ್ಲಿ ಒಂದಷ್ಟು ಸಖತ್ತಾಗಿರೋ ಹಾಡುಗಳೊಂದಿಗೆ

ಗಾನವ ಜಾನದಲ್ಲಿ ನಾವೆಲ್ಲರೂ ಸಾಕ್ತಾ ಇದೀವಿ. ಗಾನವ ಜಾನದಲ್ಲಿ ನಿಮ್ಸತಿ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಗಾನವ ಜಾನದಲ್ಲಿ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಚಾರ, ಇಟ್ಸ್ ಮೀ ಟೈಮ್. ಸರಿ, ಮೀ ಟೈಮ್ ಅಂದ್ರೆ ಏನು? ಯಾರನ್ನಾದ್ರೂ ಬಿಟ್ಟು ಓಡ್ ಹೋಗೋದು ಅಲ್ಲ, ಯಾರ ಮೇಲಾದ್ರೂ ಬೇಸರ ಮಾಡ್ಕೊಳ್ಳೋದು ಅಲ್ಲ, ಸ್ವಲ್ಪ ಸಮಯ ನಮ್ಮ ಜೊತೆ ನಾವು ಕಳೆಯೋದು, ನಮ್ಮ ಮನಸ್ಸು ಏನ್ ಹೇಳ್ತಾ ಇದೆ ಅಂತ ಕೇಳೋದು. ಯಾವುದೇ ಪಾತ್ರವಿಲ್ಲದೆ ಅಪ್ಪ ಅಮ್ಮ ಗಂಡ ಹೆಂಡತಿ ಮಗ ಮಗಳು ಉದ್ಯೋಗಿ ಇವೆಲ್ಲವನ್ನ 5 ನಿಮಿಷ ಪಕ್ಕಕ್ಕಿಟ್ಟು ನಾವು ನಾವಾಗೆ ನಾನು ನಾನಾಗೆ ಇರುವಂತಹ ಸಮಯ ಇಸ್ ಮೀ ಟೈಮ್. ಇವತ್ತಿನ ಗಾನ ಬಜಾನದಲ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಸಾಗೋಣ. ಯಾಕಂದ್ರೆ ನಮ್ಮನ್ನೇ ನಾವು ನೋಡ್ಕೊಳ್ಳೋದು ಯಾವತ್ತಿಗೂ ಕೂಡ ಅದು ಸ್ವಾರ್ಥ ಅಲ್ವೇ ಅಲ್ಲ, ಅದು ಜೀವನವನ್ನ ಚೆನ್ನಾಗಿ ಬದುಕುವಂತಹ ಒಂದು ಕಲೆ ಅನ್ನಬಹುದು. ಸೊ ಪ್ರತಿದಿನ ನಿತ್ಯ ಜೀವನದಲ್ಲಿ ಜಂಜಾಟಗಳು ಇದ್ದೇ ಇರುತ್ತೆ. ಅಂಥದ್ರಲ್ಲಿ ನಾವು ನಮಗಾಗಿ ಸಮಯನ ಕಲ್ಪಿಸ್ಕೊಳ್ಳೋದೇ ಇಲ್ಲ, ಸೃಷ್ಟಿ ಮಾಡ್ಕೊಳ್ಳೋದೂ ಇಲ್ಲ. ಎಲ್ರಿಗೂ ಟೈಮ್ ಕೊಡ್ತೀವಿ, ನಮಗೆ ನಾವು ಟೈಮೇ ಕೊಟ್ಕೊಳ್ಳೋದಿಲ್ಲ. ನಿಜ ಅಲ್ವಾ? ಎಷ್ಟು ಜನಕ್ಕೆ ಇದರ ಅನುಭವ ಆಗಿದೆ? ವಾಟ್ಸಪ್ ಅಲ್ಲಿ ಸಂದೇಶಗಳನ್ನ ಕಳಿಸ್ಕೊಡಿ. ವಾಟ್ಸಪ್ ಸಂಖ್ಯೆ 9483091092. 9483091029 ನಿಮ್ಮ ಸಂದೇಶಗಳು ಬರಲಿ. ನೀವು ನಿಮಗೆ ಅಂತ ಮೀ ಟೈಮ್ ಅನ್ನ ಮಾಡ್ಕೋತೀರಾ ಇಲ್ವಾ?

ಗಾನ ಬೈ ಜಾನದಲ್ಲಿ ನಿಮ್ಮ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ಒಂದು ಪ್ರಶ್ನೆ ಕೇಳ್ತೀನಿ, ಮನೇಲಿ ನೀವು ಒಂದಿನ ಇವತ್ತು ಅರ್ಧ ಗಂಟೆ ಯಾರು ನನ್ನನ್ನು ಡಿಸ್ಟರ್ಬ್ ಮಾಡಬೇಡಿ, ನಾನೊಂದು ಪುಸ್ತಕ ಓದ್ತೀನಿ ಅಂತ ಹೇಳಿದ್ರೆ ಏನಾಗುತ್ತೆ? ಯಾರಾದರೂ ಕೇಳೇ ಕೇಳ್ತಾರೆ ಮನೇಲಿ, ಏನಾಯ್ತು ಆರೋಗ್ಯ ಸರಿ ಇಲ್ವಾ ಅಂತ ಒಬ್ಬರು ಕೇಳ್ತಾರೆ. ಪುಸ್ತಕ ಓದ್ತೀನಿ ಅಂದಾಗ ಏನಪ್ಪಾ ಇವತ್ತು ತುಂಬ ಫ್ರೀ ಇದೆಯಾ ಅಂತ ಕೂಡ ಹೇಳ್ತಾರೆ. ಅರ್ಧ ಗಂಟೆ ನಮಗೋಸ್ಕರ ಸಮಯ ಕಳೆದ್ರೆ ನಾವೇನೋ ದೊಡ್ಡ ಅಪರಾಧ ಮಾಡ್ತಾ ಇದ್ದೀವಿ ಅನ್ನೋ ಭಾವನೆ ಬರೋದು ಸದ್ಯದ ಸಮಾಜದ ಒಂದು ವಿಶೇಷತೆ ಅನ್ನಬಹುದು. ಚಿಕ್ಕ ವಯಸ್ಸಲ್ಲಿ ಒಂದು ಮಾತು ಹೇಳಿರ್ತಾರೆ, ಮೊದಲು ಬೇರೆಯವರನ್ನ ನೋಡ್ಕೋಬೇಕು ಆಮೇಲೆ ನಮ್ಮನ್ನು ನಾವು ನೋಡ್ಕೋಬೇಕು ಅಂತ. ಆ ಮಾತು ತಪ್ಪಲ್ಲ, ಆದರೆ ಅದರಲ್ಲಿ ಒಂದು ಸಣ್ಣ ಸಮಸ್ಯೆ ಇದೆ. ಎಲ್ಲರನ್ನ ನೋಡ್ಕೋತಾ ಕೊನೆಗೆ ನಮ್ಮನ್ನೇ ನಾವು ಮರ್ತುಬಿಡ್ತೀವಿ. ಹಾಗಾದ್ರೆ ಈ ಮೀಟ್ ಟೈಮ್ ಬಗ್ಗೆ ವಿಜ್ಞಾನ ಏನ್ ಹೇಳುತ್ತೆ? ನಿಜವಾಗ್ಲೂ ಮೆದುಳಿಗೆ ಇದರಿಂದ ಪ್ರಯೋಜನ ಇದೆಯಾ? ಮೀಟ್ ಟೈಮ್ ಅನ್ನೋದು ಇತ್ತೀಚೆಗೆ ಬಂದಂತಹ ಫ್ಯಾಷನ್ ಪದ ಅಲ್ಲವೇ ಅಲ್ಲ, ಮನೋವಿಜ್ಞಾನ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಬಹಳ ವರ್ಷಗಳಿಂದ ಈ ವಿಷಯದ ಬಗ್ಗೆ ಮಾತನಾಡಲಾಗ್ತಾ ಇದೆ. ಏನು, ನಮ್ಮ ಮನಸ್ಸಿಗೂ ವಿಶ್ರಾಂತಿ ಬೇಕು ಅನ್ನೋದು. ನಮ್ಮ ದೇಹಕ್ಕೆ ನಿದ್ದೆ ಎಷ್ಟು ಮುಖ್ಯನೋ ಮನಸ್ಸಿಗೂ ಕೂಡ ಅಷ್ಟೇ ಮುಖ್ಯವಾದದ್ದು ಸ್ವಲ್ಪ ವಿರಾಮ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ದಿನ ಇಡೀ ಪ್ರೆಷರ್ ಕುಕ್ಕರ್ ಅಲ್ಲಿ ಅಡುಗೆ ಮಾಡ್ತಿರಲ್ಲ, ಒಂದು ಹಂತದ ನಂತರ ಅದರ ಸೀಟೆ ಶ್ ಅಂತ ಒತ್ತಡನ ಹೊರಗೆ ಹಾಕುತ್ತೆ. ಅದು ಬರದೇ ಇದ್ರೆ ಏನಾಗುತ್ತೆ? ಒತ್ತಡ ಒಳಗೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ನಮ್ಮ ಮನಸ್ಸು ಕೂಡ ಅಷ್ಟೇ. ಬೆಳಗ್ಗೆಯಿಂದಾನೇ ಮೆದುಳು ಕೆಲಸ ಮಾಡೋದಕ್ಕೆ ಶುರು ಮಾಡಿರುತ್ತೆ. ಬಿಲ್ ಕಟ್ಟಬೇಕು, ಆಫೀಸ್ ಮೀಟಿಂಗು, ಮಕ್ಕಳು ಫೀಸು, ಮನೆ ಖರ್ಚು, ಡಾಕ್ಟರ್ ಅಪಾಯಿಂಟ್ಮೆಂಟು, ಯಾರಿಗಾದ್ರೂ ಕಾಲ್ ಮಾಡಬೇಕು. ಅಯ್ಯೋ, ನಮ್ಮ ಮೆದುಳು ಕೂಡ ಎಷ್ಟೋ ಸಲ ಹೇಳ್ತಾ ಇರುತ್ತೆ, ಸಾರ್ ನನಗೂ ಒಂದು 5 ನಿಮಿಷ ಬ್ರೇಕ್ ಕೊಡಿ ಸಾರ್ ಅಂತ. ಆದರೆ ನಾವು ಕೊಡ್ತೀವ? ಎಷ್ಟೋ ಬಾರಿ ಕೊಡೋದೇ ಇಲ್ಲ, ಓವರ್ ಟೈಮ್ ಕೆಲಸ ಮಾಡಿಸ್ಬಿಡ್ತೀವಿ. ಒಂದಷ್ಟು ಅಧ್ಯಯನಗಳ ಪ್ರಕಾರ ದಿನದಲ್ಲಿ ಸ್ವಲ್ಪ ಸಮಯನ ಶಾಂತವಾಗಿ ಕಳೆಯೋದು, ಇಷ್ಟವಾದ ಕೆಲಸ ಮಾಡೋದು, ಅಥವಾ ಕೆಲವು ನಿಮಿಷಗಳ ಕಾಲ ಯಾವುದೇ ಡಿಸ್ಟರ್ಬೆನ್ಸ್ ಅಲ್ಲದೆ ಕೂತ್ಕೊಳ್ಳೋದು ನಮ್ಮ ಒತ್ತಡವನ್ನು

ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತಂತೆ ಇಂಥ ವಿರಾಮಗಳು. ಗಮನವನ್ನ ಮತ್ತೆ ಕೇಂದ್ರೀಕರಿಸೋದಕ್ಕೆ, ಭಾವನೆಗಳನ್ನ ಸಮತೋಲನದಲ್ಲಿ ಇಡೋದಕ್ಕೆ ಮತ್ತೆ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನ ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ ಅಂತ ಅಧ್ಯಯನಗಳು ಹೇಳುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ, ಕೆಲವೊಮ್ಮೆ ನಾವು ಸಮಸ್ಯೆಗಳಿಗೆ ತಲೆ ಕೆಡಿಸ್ಕೊಂಡು ಕೂತಿರ್ತೇವೆ, ಎಷ್ಟೇ ತಿಪ್ಪುರ್ಲಾಗ ಹಾಕಿದ್ರು ಕೂಡ ಉತ್ತರ ಅನ್ನೋದು ಸಿಗ್ತಾ ಇರಲ್ಲ. ಆದರೆ ಒಂದು ಸಣ್ಣ ವಾಕಿಂಗ್ ಹೋಗಿ ಬರ್ತೀವಿ ಅಥವಾ ಸುಮ್ಮನೆ ಹೊರಗಡೆ ಹೋಗಿ ಒಂದು ಟೀ ಕುಡ್ಕೊಂಡ್ಬರ್ತೀರಿ, ಅಷ್ಟರಲ್ಲಿ ಪರಿಹಾರ ತಾನಾಗೆ ಸಿಕ್ಬಿಟ್ಟಿರುತ್ತೆ. ಇದರ ಅನುಭವ ಆಗಿದೆಯಾ ನಿಮಗೆ? ಯಾಕೊತ್ತಾ, ಯಾಕಂದ್ರೆ ಮೆದುಳಿಗೂ ಕೂಡ ಯೋಚಿಸೋದಷ್ಟೇ ಅಲ್ಲ, ಯೋಚಿಸಿದ್ರ ಜೊತೆಗೆ ಒಂದಷ್ಟು ಸಮಯನೂ ಬೇಕು. ಆದ್ರಿಂದ ಮೀ ಟೈಮ್ ಅನ್ನೋದು ಎಲ್ರಿಗೂ ಬೇಕು. ಮೀ ಟೈಮ್ ಅನ್ನೋದು ಸೋಮಾರಿತನ ಅಲ್ಲ, ಅದು ಒಂದು ಮನಸ್ಸಿನ ಸರ್ವಿಸ್ ಇದ್ದ ಹಾಗೆ. ಮೀ ಟೈಮ್ ಬಗ್ಗೆ ಮತ್ತಷ್ಟು ಮಾತಾಡೋಣ ಎರಡು ಬ್ಯೂಟಿಫುಲ್ ಬ್ಯಾಕ್ ಟು ಬ್ಯಾಕ್ ಗಿಡಗಳೊಂದಿಗೆ.

ಗಣ ವಜ್ರನ ವಲಿಸ್ತಾ ಇದೆ. ಸಮಯ 6:28. ಇದು ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಮೀ ಟೈಮ್, ಮೀ ಅಂದ್ರೆ ನಾನು, ಟೈಮ್ ಅಂದ್ರೆ ಸಮಯ, ನನ್ನ ಸಮಯ. ಮೀ ಅಂದ್ರೆ ನಾನು ಒಬ್ಬನೇ ಇರ್ತೇನೆ ಈ ಸಮಯದಲ್ಲಿ ಅಂತ ಯೋಚನೆ ಮಾಡ್ತಿರ್ತೀರಾ? ನಮ್ಮ ಜೀವನದಲ್ಲಿ ಕೆಲವೊಂದು ಪದಗಳಿಗೆ ನಾವು ತಪ್ಪಾರ್ಥಗಳನ್ನ ಕೊಟ್ಬಿಟ್ಟಿರ್ತೀವಿ. ಮೀ ಟೈಮ್ ಅಂದ್ರೆ ಒಂಟಿಯಾಗಿರೋದಾ ಅಂತ ಪ್ರಶ್ನೆ ಮಾಡ್ಕೋತಿರ್ತೀವಿ ಈಗ. ಸೊ ನಾವು ತಪ್ಪು ಅರ್ಥಗಳನ್ನ ಕೊಟ್ಟಿರುವಂತಹ ಒಂದಷ್ಟು ಪದಗಳಲ್ಲಿ ಈ ಮೀ ಟೈಮ್ ಕೂಡ ಒಂದು. ಒಬ್ಬಂಟಿ ಆಗಿರೋದಾ ಮೀ ಟೈಮ್ ಅಂದ್ರೆ ಅಂತ ಪ್ರಶ್ನೆ ಮಾಡ್ಕೋತಿರ್ತೀವಿ. ಯಾರಾದರೂ ಕಾಫಿ ಶಾಪ್ ಅಲ್ಲಿ ಒಬ್ಬರೇ ಕೂತು ಕಾಫಿ ಕುಡಿತಿದ್ರೆ, ಯಾರಾದರೂ ಕಾಫಿ ಶಾಪ್ ಅಲ್ಲಿ ಒಬ್ಬರೇ ಕೂತ್ಕೊಂಡು ಕಾಫಿ ಕುಡಿತಾದ್ರೆ ಏನು ಯೋಚನೆ ಮಾಡ್ತಿರ್ತೀವಿ? ಅಯ್ಯೋ ಯಾರು ಇಲ್ವಾ ಇವ್ರಿಗೆ, ಪಾಪ ಒಬ್ಬರೇ ಕೂತ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡ್ತಿರ್ತೀವಿ. ಯಾರೋ ಒಬ್ಬರೇ ಪಾರ್ಕ್ ಅಲ್ಲಿ ವಾಕಿಂಗ್ ಮಾಡ್ತಾ ಇದ್ರೆ ಏನೋ ತುಂಬಾ ಟೆನ್ಷನ್ ಅಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ ಅಂತ ನಾವೇ ಯೋಚನೆ ಮಾಡ್ಕೋತಾ ಇರ್ತೀವಿ. ಆದ್ರೆ ಒಬ್ಬರೇ ಇದ್ದಾರೆ ಅಂದ್ರೆ ಅವರು ಒಂಟಿಯಾಗಿದ್ದಾರೆ ಅಂತ ಅರ್ಥ ಅಲ್ಲ. ಒಂಟಿತನ, ಲೋನ್ಲಿನೆಸ್ ಮತ್ತು ಏಕಾಂತ, ಸಾಲ್ಟಿಟ್ಯೂಡ್, ಎರಡು ಕೂಡ ಬೇರೆ ಬೇರೆ. ಒಂಟಿತನ ಅಂದ್ರೆ ನನ್ನ ಜೊತೆ ಯಾರು ಇಲ್ಲ ಅನ್ನೋದು, ಆದ್ರೆ ಏಕಾಂತ ಅಂದ್ರೆ ನನ್ನ ಜೊತೆ ನಾನಿದ್ದೀನಿ ಅನ್ನೋದು. ಈ ಎರಡರ ನಡುವೆ ಇರುವಂತಹ ವ್ಯತ್ಯಾಸ ತುಂಬಾ ದೊಡ್ಡದು. ಈಗೊಂದು ವಿಷಯ ಹೇಳಿ, ಮನೇಲಿ ಎಲ್ಲರೂ ಹೊರಗೆ ಹೋಗಿದ್ದಾಗ ಮೊದಲ 5 ನಿಮಿಷ ಏನ್ ಮಾಡ್ತೀವಿ? ಟಿವಿ ಆನ್ ಮಾಡ್ತೀವಿ, ಫ್ಯಾನ್ ಸ್ಪೀಡ್ ಅನ್ನ ಚೇಂಜ್ ಮಾಡ್ತೀವಿ. ಟಿವಿ ಅದ್ರ ಪಾಡಿಗೆ ಅದು ಓಡ್ತಾ ಇರುತ್ತೆ, ನಾವು ಕೈಗೆ ಮೊಬೈಲ್ನ ತಗೊಂಡು ರೀಲ್ಸ್ ಅನ್ನ ಸ್ಕ್ರಾಲ್ ಮಾಡ್ಕೊಂಡು ಕೂತ್ಕೊಂಡಿರ್ತೀವಿ. ಯಾಕಂದ್ರೆ ಮೌನದ ಅಭ್ಯಾಸ ನಮ್ಗೆ ಇಲ್ಲವೇ ಇಲ್ಲ. ಕೆಲವರು ಹೇಳ್ತಾರೆ, ಸರ್ ಮನೆಯಲ್ಲಿ ಒಂದು 5 ನಿಮಿಷ ಸೈಲೆಂಟ್ ಆಗಿದ್ರೆ ಏನೋ ಒಂಥರ ಭಯ ಆಗುತ್ತೆ ಸರ್ ಅಂತ ಹೇಳ್ತಿರ್ತಾರೆ. ನಿಜ ಹೇಳಬೇಕು ಅಂದ್ರೆ ಇವತ್ತು ನಾವು ಶಬ್ದದ ಮಧ್ಯೆ ಬದುಕೋದಿಕ್ಕೆ ಎಷ್ಟು ಒಗ್ಗೂಡ್ಕೊಂಡಿದ್ದೀವಿ ಅಂದ್ರೆ ಮೌನ ಕೂಡ ವಿಚಿತ್ರ ಅಂತ ಅನ್ಸುತ್ತೆ. ಕೆಲವೊಮ್ಮೆ ಆ ಮೌನವೇ ನಮ್ಮ ಬೆಸ್ಟ್ ಫ್ರೆಂಡ್ ಕೂಡ ಆಗಬಹುದು. ನಮ್ಮ ಮನಸ್ಸು ದಿನ ಇಡೀ ಮಾತಾಡ್ತಾನೆ ಇರುತ್ತೆ, ಆದ್ರೆ ನಾವು ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ಮಾತ್ರ ಸಮಯ ಕೊಡೋದಿಲ್ಲ. ಗಮನಿಸಿದಿರಾ, ಕೆಲವೊಮ್ಮೆ ದೇವಸ್ಥಾನದಲ್ಲಿ 2 ನಿಮಿಷ ಕೂತ್ಕೊಂಡ್ರೆ ಸಾಕು, ಅಥವಾ ಬೆಳಗ್ಗೆ ಎಲ್ಲರೂ ಎಳೆದಕ್ಕೆ ಮುಂಚೆ ಬಾಲ್ಕನಿಯಲ್ಲಿ ಕೂತ್ಕೊಂಡು ಒಂದು ಕಪ್ ಕಾಫಿ ಕುಡಿದ್ರೆ ಏನೋ ಒಂಥರ ಮನಸ್ಸು ಹಗುರ ಆಗುತ್ತೆ. ಅದಕ್ಕೆ ಕಾರಣ ಕಾಫಿ ಅಥವಾ ದೇವಸ್ಥಾನ ಅಲ್ಲ, ಆ ಒಂದು ಶಾಂತಿ, ಶಾಂತಿ, ಶಾಂತಿ. ಹೀಗಾಗಿ ಮೀ ಟೈಮ್ ಅಂದ್ರೆ ಪ್ರಪಂಚದಿಂದ ದೂರ ಓಡುಮಗ ಓಡುಮಗ ಓಡುಮಗ ಅಂತ ಓಡ್ ಹೋಗೋದಂತೂ ಅಲ್ವೇ ಅಲ್ಲ. ಸ್ವಲ್ಪ ಹೊತ್ತು ಪ್ರಪಂಚದ ಸದ್ದನ್ನ ಕಡಿಮೆ ಮಾಡಿ ನಮ್ಮ ಮನಸ್ಸಿನ ಧ್ವನಿಯನ್ನ ನಾವು ಕೇಳೋದು, ನಮಗೆ ನಾವು ಸಮಯನ ಕೊಟ್ಕೊಳ್ಳೋದು. ಕೆಲವರಿಗೆ ಅದು ಸಂಗೀತದಲ್ಲಿ ಸಿಕ್ಕಿದ್ರೆ, ಇನ್ನೊಂದಷ್ಟು ಜನಗೆ ಪುಸ್ತಕಗಳನ್ನ ಓದೋದ್ರಲ್ಲಿ ಸಿಗುತ್ತೆ, ಮತ್ತೊಬ್ಬರಿಗೆ ತೋಟದಲ್ಲಿರುವಂತಹ ಗಿಡಗಳಿಗೆ ನೀರ್ ಹಾಕೋದ್ರಿಂದ ಸಿಗುತ್ತೆ. ಸೊ ನಿಮಗೆ ಮೀ ಟೈಮ್ ಅನ್ನೋದು ಯಾವುದರಲ್ಲಿ ಸಿಗುತ್ತೆ ಅಂತ ಹಂಚ್ಕೊಳ್ಳಿ. ವಾಟ್ಸ್ಆಪ್ ಸಂಖ್ಯೆ 9483091029403091029 ಗೆ ನಿಮ್ಮ ಸಂದೇಶಗಳು ಬರಲಿ.

ಹಲಸೂರಿನಿಂದ ರಾಜೇಶ್ ಅವರು. ಮಂಜುನಾಥ್, ನಮ್ಮ ಮನೇಲಿರುವಾಗ ಅವ್ರಿಗೆ ಫೋನ್ ಮಾಡಬೇಕು, ಅವ್ರಿಗೆ ಫೋನ್ ಮಾಡಬೇಕು, ಅದು ಇದು ಅಂತ ಯೋಚನೆ ಮಾಡ್ತಿರ್ತೀನಿ, ಆದರೆ ಅಂಗಡಿಗೆ ಬಂದಮೇಲೆ ಕೆಲಸದಲ್ಲಿ ನಿರತನಾಗ್ತೀನಿ, ಎಲ್ಲ ಮರ್ತುಬಿಡ್ತೀನಿ ಅಂತ ಇದ್ದಾರೆ. ಕವಳೆ ರವಿ, ಅಂಜನಾ ನಗರದಿಂದ. ಬೆಳಗಿನಿಂದ ನೀವು ಹೇಳ್ದಂತೆ ಮಗನ ಕಾಲೇಜು ಫೀಸು, ಸಾಲದ ಕಂತು, ಎಲ್ ಐ ಸಿ ಮನೆ ಖರ್ಚು, ಕೆಲಸದಲ್ಲಿ ನಾನಾ ಜನರ ಬಗ್ಗೆ, ಮಧ್ಯ ಮಡದಿ ಮಗಳು, ಇದೆಲ್ಲದರ ನಡುವೆ ನಾನೇ ಕಳೆದು ಹೋಗ್ಬಿಡಿದೀನಿ, ನೀವು ಹೇಳ್ತಾ ಇರೋದು ಸತ್ಯ ಅಂತ ಇದ್ದಾರೆ. ಮಂಡಿಕಲ್ನಿಂದ ಕೃಪಾ ಅವರು, ನಮಸ್ಕಾರ, ವಿಷಯ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಕೂಡ ಈ ಮೀ ಟೈಮ್ಗೆ ಕಾಯಂ ಕ್ಯಾಂಡಿಡೇಟು. ಆಫೀಸನ್ನು ಮುಗಿಸಿದ ನಂತರ ಸ್ನಾಕ್ಸನ್ನು ತಿನ್ಕೊಂಡು, ಕಾಫಿ ಕುಡ್ಕೊಂಡು, ಒಂದು 10,000 ಹೆಜ್ಜೆಯನ್ನು ಹಾಕ್ಕೊಂಡು ನಡೆದಾಡ್ತಾ ಸ್ಯಾಂಕಿ ಟ್ಯಾಂಕಿ ಹತ್ರ ಕಳಿತೀನಿ ಅಂತ ಹರಿಪ್ರಕಾಶ್ ಅವರು ಮಲೇಶ್ವರದಿಂದ ಹೇಳ್ತಾ ಇದ್ದಾರೆ. ಎಂಥ ಅದ್ಭುತ ಏನು ಹವ್ಯಾಸ ಅಲ್ವಾ? ಮತ್ತೊಂದಷ್ಟು ಸಂದೇಶಗಳಿದೆ, ಖಂಡಿತ ಸಂದೇಶಗಳನ್ನ ಓದ್ತೀನಿ. ನಮ್ಮ ಮನಸ್ಸು ಕೂಡ ಸಾಕು ಸ್ವಾಮಿ, ನನಗೆ ಬ್ರೇಕ್ ಬೇಕು ಅಂತ ಹೇಳುತ್ತೆ, ಆದ್ರೆ ಆ ಸಿಗ್ನಲ್ಗಳನ್ನ ಹೇಗೆ ಗುರುತಿಸೋದು? ನಮ್ಮ ದೇಹ ತುಂಬಾ ಜಾಣ, ಜ್ವರ ಬಂದ್ರೆ ಹೇಳುತ್ತೆ ಸ್ವಲ್ಪ ವಿಶ್ರಾಂತಿ ಬೇಕು ಅಂತ, ಕಾಲು ನೋವಾದ್ರೆ ಹೇಳಿ ಏ ಸ್ವಾಮಿ ಸ್ವಲ್ಪ ಕಡಿಮೆ ನಡೀರಿ ಅಂತ ಹೇಳುತ್ತೆ. ಆದ್ರೆ ಮನಸ್ಸು ಹೇಗೆ ಹೇಳುತ್ತೆ ಗೊತ್ತಾ? ಜ್ವರ ಬರಲ್ಲ, ಪ್ಲಾಸ್ಟರ್ ಹಾಕುವಂತಹ ಪರಿಸ್ಥಿತಿನೂ ಬರುತ್ತಿಲ್ಲ, ಆದ್ರೆ ಸಣ್ಣ ಸಣ್ಣ ಸಿಗ್ನಲ್ಗಳನ್ನ ಕೊಡುತ್ತೆ. ಯಾರಾದರೂ ಮನೆಯವ್ರು ಏನಾದರೂ ಒಂದು ಪ್ರಶ್ನೆ ಕೇಳಿದ್ರು ಸುಮ್ಮನೆ ಕೋಪ ಮಾಡ್ಕೊಂಬಿಡೋದು, ಅವ್ರ ಮೇಲೆ ಎಗರಾಡ್ಬಿಡೋದು. ಮೊಬೈಲ್ಗೆ ಕೈಗೆ ಮೊಬೈಲ್ ತಗೋತೀವಿ, ಏನೋ ಹುಡುಕ್ಬೇಕು ಅಂತ ಯೋಚನೆ ಮಾಡ್ತೀವಿ, ಸ್ಕ್ರೀನ್ ಲಾಕ್ನ ಓಪನ್ ಮಾಡ್ತೀವಿ, ಆದರೆ ಯಾವ ಕಾರಣಕ್ಕೆ ಫೋನ್ನ ತಗೊಂಡ್ವಿ ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ. ಟಿವಿ ಮುಂದೆ ಕೂತಿರ್ತಾರೆ, ಯಾರೋ ಬಂದು ಏನು ನೋಡ್ತಾ ಇದೆ, ಏನು ನಡೀತಾ ಇದೆ ಸ್ಟೋರಿ ಅಂತ ಕೇಳಿದ್ರೆ ಏನು ನಡೀತಾ ಇದೆ ಅಂತ ಕೂಡ ನಾವು ಹೇಳೋದಕ್ಕೆ ಗೊತ್ತೇ ಇರೋದಿಲ್ಲ ನಮಗೆ. ಸೊ ಇದೆಲ್ಲ ಕೆಲವೊಮ್ಮೆ ನಮ್ಮ ಮನಸ್ಸು ಹೇಳುವಂತಹ ಭಾಷೆ, ನನಗೆ ಸ್ವಲ್ಪ ವಿರಾಮ ಬೇಕು ಅಂತ. ಸೊ ಮತ್ತಷ್ಟು ಮಾತಾಡೋಣ ಮೀ ಟೈಮ್ ಬಗ್ಗೆ ಈ ಒಂದು ಗೀತೆಯ ನಂತರ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಹಾವೇರಿ ಜಿಲ್ಲೆಯಲ್ಲಿ ಮೋಡ ಬಿತ್ತನೆಗೆ ಚಾಲನೆ, ಅಗತ್ಯ ಬಿದ್ದರೆ ರಾಜ್ಯದೆಲ್ಲೆಡೆ ವಿಸ್ತರಿಸಲು ಚಿಂತನೆ, ಸಚಿವ ಸತೀಶ್ ಜಾರಕಿಹೊಳಿ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಂದಿನಿಂದ ಉತ್ತರ ಕರ್ನಾಟಕ ಪ್ರವಾಸ, ಅಭಿವೃದ್ಧಿ ಯೋಜನೆ ಕುರಿತಂತೆ ಪ್ರಗತಿ ಪರಿಶೀಲನೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಕುರಿತಂತೆ ಉನ್ನತ ಅಧಿಕಾರಿಗಳಿಂದ ಪರಾಮರ್ಶೆ. ಮಹಾರಾಷ್ಟ್ರದ ಘಟ್ಟಪ್ರದೇಶದಲ್ಲಿ ಧಾರಾಕಾರ ಮಳೆ, ಕೃಷ್ಣಾ, ದೂಧ್ಗಂಗಾ, ವೇದ್ಗಂಗಾ ನದಿಗಳ ನೀರಿನ ಮಟ್ಟ ಗಣನೀಯ ಹೆಚ್ಚಳ. ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರೀ ಮಳೆ ಸಾಧ್ಯತೆ, ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಹಾವೇರಿ ಜಿಲ್ಲೆಯ ಎಲ್ಲಾ ಶಾಸಕರು ಕೈಗೊಂಡಿರುವ ಮೋಡ ಬಿತ್ತನೆಗೆ

0: ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಇಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಮಾಜಿ ಸಚಿವ ಎಚ್ ಕೆ ಪಾಟೀಲ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಹಾವೇರಿ ಜಿಲ್ಲೆಯಾದ್ಯಂತ 3 ದಿನಗಳ ಕಾಲ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಮಳೆ ಕಡಿಮೆಯಾಗಿದ್ದು ಹಾವೇರಿಯಲ್ಲಿ ಮೋಡ ಬಿತ್ತನೆ ಮಾಡಲಾಗುತ್ತಿದೆ. ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆ ಮಾಡುವ ಬಗ್ಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ಮಾಡಲಾಗುವುದು ಎಂದು ಹೇಳಿದ್ದಾರೆ.
1: ಮೊನ್ನೆ ಹಾವೇರಿಯಲ್ಲಿ ಜರುಗಿದಂಥ ಒಂದು ಸಭೆಯಲ್ಲಿ ಪ್ರಕಾಶ್ ಕೋಳಿವಾಡ ಅವರು ಅವರೆಲ್ಲ ಶಾಸಕರು ನಾವು ಇದನ್ನ ಸ್ವಂತ ಖರ್ಚಿನಲ್ಲಿ ಮೋಡ ಬಿತ್ತನೆ ಪ್ರಾರಂಭ ಮಾಡ್ತು ಅಂತ ಹೇಳಿದ್ರು. ಹೇಳಿದ ತಕ್ಷಣದಲ್ಲಿ ಅಂದರೆ 3 ದಿವಸದಲ್ಲಿ ಕಾರ್ಯಕರ್ತ ಮಾಡಿದ್ದಾರೆ. ನಮ್ಮ ಹಿರಿಯರಾದ ಎಚ್ ಕೆ ಪಾಟೀಲ್ ಅವರು ಹೇಳಿದಂಗೆ ಇದು ಸರ್ಕಾರದ ಕಾರ್ಯಕ್ರಮ ಆಗಬೇಕು. ಎಂಟೈರ್ ರಾಜ್ಯದಲ್ಲಿ ಇವತ್ತು ಮಳೆ ಅವಶ್ಯಕತೆ ಇದೆ, ಅದನ್ನು ಮೋಡ ಬಿತ್ತನೆ ಸರ್ಕಾರ ಪ್ರಿಯಾರಿಟಿ ಮೇಲೆ ಹೋಗ್ಬೇಕಂತ ನಾನು ಕೂಡ ಸಿ ಎಂ ಅವ್ರ ಗಮನಕ್ಕೆ.
0: ಶಾಸಕ ಎಚ್ ಕೆ ಪಾಟೀಲ್ ಮಾತನಾಡಿ, ಬರಗಾಲ ಪರಿಸ್ಥಿತಿ ಅರಿತು ಮೋಡ ಬಿತ್ತನೆಗೆ ಮುಂದಾಗಿದ್ದು ವೈಜ್ಞಾನಿಕ ತಂತ್ರಜ್ಞಾನ ಬಳಸಿ ಮೋಡ ಬಿತ್ತನೆ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದಿನಿಂದ ಉತ್ತರ ಕರ್ನಾಟಕ ಪ್ರವಾಸ ಆರಂಭಿಸಿದ್ದಾರೆ. 2 ದಿನಗಳ ಕಲ್ಯಾಣ ಕರ್ನಾಟಕದ ಪ್ರವಾಸದಲ್ಲಿ ಅಭಿವೃದ್ಧಿ ಕುರಿತಂತೆ ಸಮಗ್ರ ಪ್ರಗತಿ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ಬೀದರ್, ಕಲಬುರಗಿ ಜಿಲ್ಲೆಗಳಿಂದಲೇ ಪ್ರವಾಸ ಆರಂಭಿಸುತ್ತಿರುವುದು ಸಂತಸ ತಂದಿದೆ. ಈ ಭಾಗದ ಜನರ ರಾಜಕೀಯ, ಆಡಳಿತಾತ್ಮಕ ಹಾಗೂ ಸಾಂಸ್ಕೃತಿಕ ಬದ್ಧತೆಗೆ ಸಾಕ್ಷಿಯಾಗಲು ಬಯಸಿರುವುದಾಗಿ ತಿಳಿಸಿದ್ದಾರೆ. ಸಾಮಾಜಿಕ ಸಾಮರಸ್ಯ, ಸೌಹಾರ್ದತೆ ಇಲ್ಲದೆ ಯಾವುದೇ ಪ್ರದೇಶದ ಅಭಿವೃದ್ಧಿ ಹಾಗೂ ಪ್ರಗತಿ ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯವು ಬರಗಾಲ ಎದುರಿಸಬೇಕಾದ ಸಂದರ್ಭ ಬಂದಿದ್ದು, ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಲು ಕೈಗೊಳ್ಳಬೇಕಿರುವ ಕ್ರಮಗಳ ಕುರಿತು ಅಧಿಕಾರಿಗಳಿಗೆ ಅಗತ್ಯ ನಿರ್ದೇಶನ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಬೆಳಗಾವಿ, ಚಿತ್ರದುರ್ಗ, ತುಮಕೂರು ಜಿಲ್ಲೆಗಳಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗಿದೆ. ರಾಜ್ಯದಲ್ಲಿ ಜಲಾಶಯಗಳು ಡೆಡ್ ಸ್ಟೋರೇಜ್ಗೆ ತಲುಪಿರುವುದರಿಂದ ನೀರನ್ನು ಎಚ್ಚರಿಕೆಯಿಂದ ಬಳಸಬೇಕು. ಲಭ್ಯವಿರುವ ನೀರನ್ನು ಕುಡಿಯಲು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಉದ್ದೇಶಕ್ಕೆ ಬಳಕೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಇಂದು ಬೀದರ್ಗೆ ತೆರಳಲಿದ್ದು, ನಾಳೆ ಕಲಬುರಗಿ ಜಿಲ್ಲೆಗೆ ತೆರಳಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಸುಗಮವಾಗಿ ಸಾಗುತ್ತಿದ್ದು, ಯೋಜನೆಗಳ ಪರಿಣಾಮಕಾರಿ ಜಾರಿಗಾಗಿ ರಾಜ್ಯ ಸರ್ಕಾರದೊಂದಿಗೆ ನಿರಂತರ ಸಹಕಾರ ಮುಂದುವರಿಸಲಾಗುವುದು ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ತಿಳಿಸಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉಪ ಮಹಾನಿರ್ದೇಶಕರು ಹಾಗೂ ಸಂಖ್ಯಾಶಾಸ್ತ್ರ ಸಲಹೆಗಾರರಾದ ಅಲ್ತಾಫ್ ಹುಸೇನ್ ಹಾಜಿ ನೇತೃತ್ವದ ತಂಡ ರಾಜ್ಯಕ್ಕೆ ಭೇಟಿ ನೀಡಿದ್ದು, ಹಿರಿಯ ಅಧಿಕಾರಿಗಳೊಂದಿಗೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಯೋಜನೆಯ ಅನುಷ್ಠಾನದ ಪ್ರಗತಿ ಪರಿಶೀಲಿಸಿತು. ಸಭೆಯಲ್ಲಿ ರಾಜ್ಯದಲ್ಲಿ ಯೋಜನೆಯ ಅನುಷ್ಠಾನ ನಿಗದಿತ ವೇಳಾಪಟ್ಟಿಯಂತೆ ಪ್ರಗತಿಯಲ್ಲಿದ್ದು, ಯಾವುದೇ ಪ್ರಮುಖ ಅಡಚಣೆಗಳು ಇಲ್ಲ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಚ್ಎಂಟಿ ಸಂಸ್ಥೆಯ ಪುನರುಜ್ಜೀವನಗೊಳಿಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ರಾಜ್ಯ ಸರ್ಕಾರ ಹತ್ತಿಕ್ಕುತ್ತಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರಣ್ಯ ಇಲಾಖೆಯ ಮೂಲಕ ಸರ್ಕಾರ ಅಡೆತಡೆಗಳನ್ನು ಸೃಷ್ಟಿಸುತ್ತಿದೆ ಎಂದು ದೂರಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆಗಳು ಉಳಿಯಬಾರದು ಎಂಬ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಎನ್ಜಿಎಫ್, ಮೈಸೂರು ಪೇಪರ್ ಮಿಲ್ಸ್ ಹಾಗೂ ಇತರ ಹಲವಾರು ಉದ್ಯಮಗಳನ್ನು ಈಗಾಗಲೇ ಸ್ಥಗಿತಗೊಳಿಸಲಾಗಿದೆ. ಇದೀಗ ಸರ್ಕಾರದ ವಕ್ರದೃಷ್ಟಿ ಎಚ್ಎಂಟಿ ಸಂಸ್ಥೆಯ ಮೇಲೆ ಬಿದ್ದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಕಲ್ಲುಕ್ವಾರಿಯಲ್ಲಿ ಬಂಡೆ ಕುಸಿದು 7 ಕಾರ್ಮಿಕರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ಮಾನವ

ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಜಾರಿಗೊಳಿಸಿ ಘಟನೆ ಕುರಿತು ಸಮಗ್ರ ವರದಿಯನ್ನು 2 ವಾರದೊಳಗೆ ಸಲ್ಲಿಸುವಂತೆ ನಿರ್ದೇಶಿಸಿದೆ. ಜುಲೈ 2ರಂದು ಸಂಭವಿಸಿದ ದುರಂತದಲ್ಲಿ 7 ಮಂದಿ ಸಾವನ್ನಪ್ಪಿ 5 ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿದ್ದರು. ಪಶ್ಚಿಮ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದ ಕೃಷ್ಣಾ, ದೂದಗಂಗಾ ಹಾಗೂ ವೇದಗಂಗಾ ನದಿಗಳಲ್ಲಿ ನೀರಿನ ಹರಿವು ಗಣನೀಯವಾಗಿ ಹೆಚ್ಚಳವಾಗಿದೆ. ಬೇಸಿಗೆಯಲ್ಲಿ ಸಂಪೂರ್ಣ ಬತ್ತಿಹೋಗಿದ್ದ ವೇದಗಂಗಾ ನದಿ ಈಗ ಒಡಲು ತುಂಬಿ ಹರಿಯುತ್ತಿದ್ದು ನದಿ ತೀರದ ಗ್ರಾಮಗಳ ರೈತರಲ್ಲಿ ಸಂತಸ ಮನೆ ಮಾಡಿದೆ. ಮಹಾರಾಷ್ಟ್ರದ ಕೊಲ್ಲಾಪುರ, ಸಾಂಗ್ಲಿ, ಸತಾರ ಸೇರಿದಂತೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆಯಾಗುತ್ತಿರುವ ಪರಿಣಾಮ ಕೃಷ್ಣಾ ಮತ್ತು ದೂದಗಂಗಾ ನದಿಗಳಲ್ಲಿ ಸುಮಾರು 5 ಅಡಿಯಷ್ಟು ನೀರಿನ ಮಟ್ಟ ಏರಿಕೆಯಾಗಿದೆ. ಮುಂದಿನ 2-3 ದಿನಗಳ ಕಾಲ ಕೊಂಕಣ ಹಾಗೂ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಪರಿಣಾಮವಾಗಿ ಕೃಷ್ಣಾ, ದೂದಗಂಗಾ ಸೇರಿದಂತೆ ಪ್ರಮುಖ ನದಿಗಳ ನೀರಿನ ಮಟ್ಟ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದ್ದು ನದಿ ತೀರದ ನಿವಾಸಿಗಳು ಎಚ್ಚರಿಕೆ ವಹಿಸುವಂತೆ ಬೆಳಗಾವಿ ಜಿಲ್ಲಾಡಳಿತ ಸೂಚಿಸಿದೆ. ಇನ್ನು ಹವಾವರ್ತಮಾನ. ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ ಹಾಗೂ ಉಡುಪಿ, ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಇಂದು ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಈ ಜಿಲ್ಲೆಗಳಲ್ಲಿ ಗಾಳಿಯ ವೇಗ ಗಂಟೆಗೆ 50-60 ಕಿಲೋಮೀಟರ್ನಷ್ಟು ಇರಲಿದೆ. ನಾಳೆಯಿಂದ ಇದೇ 11ರವರೆಗೆ ಘಟ್ಟ ಪ್ರದೇಶದ 1-2 ಕಡೆ ಭೂಕುಸಿತ ಸಂಭವಿಸುವ ಸಾಧ್ಯತೆ ಇದೆ ಎಂದು ರಾಜ್ಯದ ಹವಾಮಾನ ಇಲಾಖೆ ತಿಳಿಸಿದೆ. ಬೆಂಗಳೂರಿನ ಅಭಿವೃದ್ಧಿಗೆ ಪ್ರಚಾರದ ದಾರಿ ತ್ಯಜಿಸಿ ಕಸದ ಸಮಸ್ಯೆಯನ್ನು ಬಗೆಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರನ್ನು ಎಕ್ಸ್ನಲ್ಲಿ ಒತ್ತಾಯಿಸಿದ್ದಾರೆ. ಬೆಂಗಳೂರು ಇಂದು ಕಸದ ರಾಶಿ, ದುರ್ವಾಸನೆ ಹಾಗೂ ಸಾಂಕ್ರಾಮಿಕ ರೋಗಗಳ ಭೀತಿಯಿಂದ ತತ್ತರಿಸಿ ಹೋಗಿದೆ. ನಗರದಲ್ಲಿ ಪ್ರತಿದಿನ 5,500 ಟನ್ ಘನ ತ್ಯಾಜ್ಯ ಉತ್ಪತ್ತಿಯಾಗುತ್ತಿದ್ದರೂ ಕಸದ ನಿರ್ವಹಣೆಯನ್ನು ನಿರ್ವಹಿಸಲು ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ 5,65,00,000 ಮತದಾರರ ಮ್ಯಾಪಿಂಗ್ ಆಗಿದ್ದು 50,00,000 ಜನರನ್ನು ಕೈಬಿಡಲು ನಿರ್ಧರಿಸಲಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣೆ ಪ್ರಕ್ರಿಯೆ, ಮತಗಟ್ಟೆ ರಚನೆ ಹೇಗೆ ಮಾಡಬೇಕು ಎಂದು ಸಂವಿಧಾನದ ವಿವಿಧ ಪರಿಚ್ಛೇದದಲ್ಲಿ ತಿಳಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ 91,00,000 ಮತಗಳನ್ನು ಮತಪಟ್ಟಿಯಿಂದ ಕೈಬಿಡಲಾಗಿದ್ದು 27,00,000 ಜನರಿಗೆ ಮತದಾನ ಮಾಡಲು ಅವಕಾಶ ನೀಡದಿರುವುದು ಪ್ರಜಾಪ್ರಭುತ್ವದ ಆಶಯದ ವಿರುದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾವೇರಿ ಜಿಲ್ಲೆಯಲ್ಲಿ ಮೋಡ ಬಿತ್ತನೆಗೆ ಚಾಲನೆ, ಅಗತ್ಯ ಬಿದ್ದರೆ ರಾಜ್ಯದೆಲ್ಲೆಡೆ ವಿಸ್ತರಿಸಲು ಚಿಂತನೆ, ಸಚಿವ ಸತೀಶ್ ಜಾರಕಿಹೊಳಿ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಇಂದಿನಿಂದ ಉತ್ತರ ಕರ್ನಾಟಕ ಪ್ರವಾಸ, ಅಭಿವೃದ್ಧಿ ಯೋಜನೆ ಕುರಿತಂತೆ ಪ್ರಗತಿ ಪರಿಶೀಲನೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಕುರಿತಂತೆ ಉನ್ನತ ಅಧಿಕಾರಿಗಳಿಂದ ಪರಾಮರ್ಶೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ, ಕೃಷ್ಣಾ, ದೂದಗಂಗಾ, ವೇದಗಂಗಾ ನದಿಗಳ ನೀರಿನ ಮಟ್ಟ ಗಣನೀಯವಾಗಿ ಹೆಚ್ಚಳ. ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರೀ ಮಳೆ ಸಾಧ್ಯತೆ, ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM
1: ಆಕಾಶವಾಣಿ.
2: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
3: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
4: ಎದೆ ತುಂಬಿ ಹಾಡಿದೆನು
2: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
3: ಎಲ್ಲೆ ಮೀರಿದ ಪ್ರೇಮ ಸಿಂಚನ
4: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
2: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
3: ಹೃದಯ

0: ಇದು ಸಾಕ್ಷಿಯಾಗೋ ನೆನಪುಗಳು. ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ
0: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ.
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
2: ಸಿಂಧೂರ ಬಿಂದಿಗೆ ಜೀವವ ತುಂಬಿದೆ.
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀನಕ್ಕ
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು,
2: ಹಳೆಯ ಬಂಗಾರದ ಗೀತೆಗಳು.
3: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ
0: ತಪ್ಪದೇ ಕೇಳಿ ಓಲ್ಡ್ ಇಸ್ ಗೋಲ್ಡ್.
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್,
3: ಹಾಗೂ ಸಂಜೆ 5:02.

0: 2FM ಈಗ ಕೇಳೋಣ ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. ಆಕಾಶವಾಣಿ
1: ಆಯಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ.
2: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು.

0: ಈ ಧ್ವನಿಗೆ ಪರಿಚಯ ಬೇಕೆ?
1: ಸಂಗೀತ ಪ್ರಿಯ ಮಂಗಳದು ಗುಣಿತ ರಂಗ ಮುನಿಕುಲೋ ತುಂಗ ಪೆಳಮ್ಮ.
0: ದೇಶ ವಿದೇಶಗಳಲ್ಲಿ ರಾರಾಜಿಸಿದ ಧ್ವನಿ, ನಮ್ಮನ್ನು ಆವರಿಸಿದ ಧ್ವನಿ, ಸಂಗೀತ ಲೋಕದ ದಂತಕಥೆ. ಅವರ ಹಾಡನ್ನ ನಾವು ಕೇಳಿದ್ದೇವೆ, ಆದರೆ ಅವರ ಮಾತು ಎಲ್ಲಿದೆ ಕೇಳಿ. ಹಿಂದೂಸ್ತಾನಿ ಕಲಾವಿದ ಪಂಡಿತ್ ಭೀಮಸೇನ್ ಜೋಶಿ ಅವರ ಮಾತು.
2: ನಮ್ಮಲ್ಲಿ ಬಹುಶಃ ಸಂಗೀತಗಾರರು, ನನಗೇನು ಬರುದಿಲ್ಲ ಇದ್ರ ವಿಚಾರಣೆ ಮಾಡುದಿಲ್ಲ, ನನಗೇನು ಬರುದಿಲ್ಲ ಇದನ್ನ ತಿಳ್ಕೊಂಡು ರಿಯಾಜ್ ಮಾಡಿದ್ರೆ ಅವನ ಗಾನ ಸುಧಾರಿಸ್ತ. ಲಕ್ಷರೊಳಗೆ ಒಬ್ಬರು ಆಗ್ಬೇಕಾದ್ರೆ ಲಕ್ಷರೊಳಗೆ ಒಬ್ಬರು ಹಂಗೆ ನಿಮಗೆ ಶಕ್ತಿ ಇರಬೇಕು. 4 ತಾಸು ಕೂಡಲಿಕ್ಕೆ ಬರ್ತಿದ್ದಿಲ್ಲ ಅಂತಂದ್ರೆ 4 ತಾಸು ಹ್ಯಾಂಗ ಆಡೋರು ನೀವು? ಅದಕ್ಕೆ ಯಾವಾಗಲೂ ವ್ಯಾಯಾಮ, ಪ್ರಾಣಾಯಾಮ, ಈಸೋದು, ಇದೆಲ್ಲ ಸಣ್ಣವರಿಂದ ನನಗೆ ಚಟ ಇತ್ತು. ಇದಕ್ಕೆ ಕಾರಣ ಅಂತಂದ್ರೆ ತಂದೆ ತಾಯಿ ಪುಣ್ಯ. 4 ಮಂದಿ ಒಳಗೆ ನೀವು ಬೇರೆ ಇದ್ದೀರಿ ಅಂತ ಹಿಂಗೆ ಕಾಣಿಸ್ಬಾರ್ದು, ಅವರೊಳಗೆ ಬೆರೆಸಿ ಹೋಗ್ಬೇಕು. ಈಗ ಮುಂಬೈದ ಕೆಲವು ಶಾಲೆ ಒಳಗೆ ನಡುವಿನ 10 ಮಿನಿಟಿನ ಸೂಟಿ ಇರ್ತದಲ್ಲ, ಅವಾಗ 3.5 ಮಿನಿಟಿನ ರೆಕಾರ್ಡ್ ಹಚ್ತಾರೆ. ಆ ಹುಡುಗರು ಯಾವ ಸೇರ್ತದ, ಆದ್ರೆ ಸ್ವಲ್ಪ ಕ್ಲಾಸಿಕಲ್ ಟೈಪ್, ಅದರಿಂದ ಅವ್ರಿಗೆ ರುಚಿ ಉತ್ಪನ್ನ ಆಗಿ ಅವ್ರ ಸಂಗೀತ ಕಲೀಲಿಕ್ಕೆ ಈ ಸಂಭಾವನೆ ಎಲ್ಲ ಸಿಕ್ಕಿದ್ರಿಂದ ನನಗೆ ಸಂತೋಷ. ಆ ಸಂಭಾವನೆ ಎಲ್ಲ ನನಗಲ್ಲ, ನನ್ನ ಗಾಯನ ಪದ್ಧತಿ, ನಮ್ಮ ಗುರುಗಳು, ಈ ಕಿರಾಣ ಗ್ರಹಣಕ್ಕೆ ಸಿಕ್ಕ ಈ ಸಂಭಾವನೆ. ವ್ಯಕ್ತಿಶಃ ನಾನು ತಗೊಂಬುದಿಲ್ಲ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತು ನೀವು ಕೇಳಿದ್ದು ಸಂಗೀತ ಕಲಾವಿದ ಪಂಡಿತ್ ಭೀಮಸೇನ್ ಜೋಶಿ ಅವರ ಮಾತುಗಳನ್ನು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಸುಂದರ ಬಾಳ್ವಿಗೆ ಹಳ್ಳಿಯೇ ಸೊಗಸು. ಹಸಿರು, ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶದಲ್ಲಿ ಉದ್ಯಮ ನಿರ್ವಹಣೆಯನ್ನು ಮತ್ತಷ್ಟು ಸುಲಭಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಕಾನೂನು ಮಾಪನಶಾಸ್ತ್ರ ಸಾಮಾನ್ಯ ನಿಯಮಗಳು 2011 ಮಹತ್ವದ ತಿದ್ದುಪಡಿ ತಂದಿದೆ. ಇದರ ಅನ್ವಯ ಹೆಚ್ಚಿನ ಸಾಮರ್ಥ್ಯದ ತೂಕದ ಯಂತ್ರಗಳ ಮರುಪರಿಶೀಲನೆಗಾಗಿ ಬಳಸಲಾಗುತ್ತಿದ್ದ ಕಡ್ಡಾಯ ಪ್ರಮಾಣಿತ ತೂಕಗಳ ಅಗತ್ಯತೆಯನ್ನು ಗಣನೀಯವಾಗಿ ಕಡಿತಗೊಳಿಸಲಾಗಿದೆ. ಭುವನೇಶ್ವರದ ಪುರಿಯ ಮುಂಬರುವ ಭಗವಾನ್ ಜಗನ್ನಾಥ ರಥಯಾತ್ರೆಯ ಅಂಗವಾಗಿ ಭಕ್ತರಿಗೆ ಸುಗಮ ಹಾಗೂ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆಗಾಗಿ 300 ಹೆಚ್ಚು ವಿಶೇಷ ರೈಲುಗಳನ್ನು ಓಡಿಸಲಾಗುವುದು ಮತ್ತು ಪುರಿ ರೈಲು ನಿಲ್ದಾಣದಲ್ಲಿ 30,000 ಪ್ರಯಾಣಿಕರಿಗೆ ತಾತ್ಕಾಲಿಕ ವಸತಿ ಹಾಗೂ ಅಗತ್ಯ ಸೌಲಭ್ಯಗಳ ವ್ಯವಸ್ಥೆ ಮಾಡಲಾಗುವುದು ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ದೆಹಲಿ ಪ್ರಧಾನ ಸಂವಹನ ಲೆಕ್ಕಪತ್ರ ನಿಯಂತ್ರಕರ ಕಚೇರಿಯು ಪಿಂಚಣಿದಾರರ ಕುಂದುಕೊರತೆಗಳ

ಪರಿಹಾರಕ್ಕಾಗಿ ಆಗಸ್ಟ್ 6ರಂದು ನವದೆಹಲಿಯಲ್ಲಿ ಪಿಂಚಣಿ ಅದಾಲತ್ ಆಯೋಜಿಸಿದೆ. ಪಿಂಚಣಿ ಪಾವತಿ ಆದೇಶ, ವಿತರಣೆ, ಸೇವಾ ಪುಸ್ತಕಗಳ ನಿರ್ವಹಣೆ, ಪಿಂಚಣಿ ಸೇರಿದಂತೆ ಪಿಂಚಣಿಗೆ ಸಂಬಂಧಿಸಿದ ಸಮಸ್ಯೆಗಳ ಕುರಿತು ವಿಚಾರಣೆ ನಡೆಸಲಾಗುವುದು. ಸುಡಾನ್ನಲ್ಲಿ ಮುಂದುವರೆದಿರುವ ಭೀಕರ ಯುದ್ಧದ ಪರಿಣಾಮವಾಗಿ ಕಳೆದ 6 ತಿಂಗಳಲ್ಲಿ 300ಕ್ಕೂ ಹೆಚ್ಚು ಮಕ್ಕಳು ಮೃತಪಟ್ಟಿದ್ದಾರೆ ಅಥವಾ ಗಾಯಗೊಂಡಿದ್ದಾರೆ ಎಂದು ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಯುನಿಸೆಫ್ ತಿಳಿಸಿದೆ. ಇವುಗಳಲ್ಲಿ ಶೇಕಡಾ 60ರಷ್ಟು ಸಾವು ನೋವುಗಳು ಡ್ರೋನ್ ದಾಳಿಗಳಿಂದಲೇ ಸಂಭವಿಸಿದೆ. ಪಾದಚಾರಿ ಸುರಂಗ ಮಾರ್ಗ ನಿರ್ಮಾಣಕ್ಕೆ 6 ತಿಂಗಳ ಕಾಲಾವಕಾಶ ಬೇಕಾಗಿದ್ದು ಎಲ್ಲರ ಸಹಕಾರ ದೊರೆತರೆ ಕೇವಲ 4 ತಿಂಗಳಲ್ಲಿ ಪೂರ್ಣಗೊಳಿಸಲಾಗುವುದು ಎಂದು ಕೇಂದ್ರ ರಾಜ್ಯ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ಸಚಿವ ವಿ ಸೋಮಣ್ಣ ತಿಳಿಸಿದರು. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಇಂದು ಪಾದಚಾರಿ ಸುರಂಗ ಮಾರ್ಗದ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು. ಸಾಮಾಜಿಕ ನ್ಯಾಯದ ಹರಿಕಾರ ಮಾಜಿ ಉಪಪ್ರಧಾನಿ ಡಾಕ್ಟರ್ ಜಗಜೀವನ್ ರಾಮ್ 40ನೇ ಪುಣ್ಯತಿಥಿ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲಾಡಳಿತದ ವತಿಯಿಂದ ಬಾಬು ಜಗಜೀವನ್ ರಾಮ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ಆರ್ಲಿಂಗ್ಟನ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8 ಗಂಟೆಗೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ 7:05 ನೀವು ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ನನ್ಗೆ ಏಕಾಂತ ಅಂದ್ರೆ ತುಂಬಾ ಇಷ್ಟ, ಪ್ರಪಂಚನೇ ಮೈ ಮರೆತು ಕೂತ್ಕೋತೀನಿ ಅಂತ ನಾಗರತ್ನ ಅವರು ರಾಜಾಜಿನಗರದಿಂದ ಹೇಳ್ತಾ ಇದಾರೆ. ಗಾನ ಬಜಾನ ಕಾರ್ಯಕ್ರಮನ ಮುಂದುವರಿಸ್ತಾ ಇದೀವಿ. ಗಾನ ಬಜಾನದಲ್ಲೇ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಸರ್, ನಾವು ರೇಡಿಯೋ ಕೇಳ್ತಾ ಕೇಳ್ತಾ ಮನಸ್ಸಿನ ಚಿಂತೆಯನ್ನು ಬಿಟ್ಟು ಆರಾಮಾಗಿ ಮೀ ಟೈಮ್ ಅನ್ನು ಎಂಜಾಯ್ ಮಾಡ್ತೀವಿ ಅಂತ ಸುಂಕುತ್ಕಟ್ಟೆ ಪೈಪ್ ಲೈನ್ ರೋಡ್ನಿಂದ ಸಂದೇಶವನ್ನ ಕಳ್ಸಿಕೊಟ್ಟಿರೋದು ಸಂತೋಷ್ ಚರಣ್ ಚಂದ್ರಕಲಾ ಅವರು. ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ ಹಾಗೂ ಚಂದ್ರಶೇಖರ್ ಅವರು ಸಂದೇಶ ಕಳಿಸಿದ್ದಾರೆ. ಮೀ ಟೈಮ್, ಹೌದು ಸರ್, ಬಹಳ ಜರೂರಿ ಐತಿ. ನಾನು ದಿನಾಲು 2-3 ಸಲ 5 ನಿಮಿಷದ ಮೀ ಟೈಮ್ ತಗೋತೀನಿ, ಇದರಿಂದ ಮೆದುಳು ರಿಲ್ಯಾಕ್ಸ್ ಆಗುತ್ತೆ ಅಂತ ಆದರೆ ಮೀ ಟೈಮ್ ಬಗ್ಗೆ ಮಾಹಿತಿ ಕೊಡ್ತಾ ಇರೋದಕ್ಕೆ ಧನ್ಯವಾದ. ಇದು ಬದುಕಿಗೆ ತುಂಬ ಅವಶ್ಯಕ ಅಂತ ವಿರೂಪಾಕ್ಷ, ಕಾವ್ಯ, ರೇಣುಕ, ರುದ್ರಪ್ಪ, ಮಡಿವಾಳ, ಇಂದರಗಿ, ಕೊಪ್ಪಳದಿಂದ ಹೇಳ್ತಾ ಇದ್ದಾರೆ. ಮನಸ್ಸು ದಿನಕ್ಕೆ ಸರಿಸು

ಸುಮಾರು 20,000 ಯೋಚನೆಗಳನ್ನ ಮಾಡ್ತಾ ಇರ್ತಾರೆ ಮಾಡ್ತಿರುತ್ತೆ. ಹಾಗಾಗಿ ಈ ಮೀ ಟೈಮ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅಂತ ದಯಾನಂದ ಅವರು ಟಿ ಸಿ ಪಾಳ್ಯ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಸರಿ, ಮೀ ಟೈಮ್ ಅಂದ್ರೆ ಏನ್ ಮಾಡ್ಬೇಕು? ದುಬಾರಿ ಟ್ರಿಪ್ಗೆ ಹೋಗ್ಬೇಕಾ ಅಥವಾ ಮನೆಯಲ್ಲೇ ಶುರು ಮಾಡಬಹುದಾ? ಮೀ ಟೈಮ್ ಅಂದ್ರೆ ದುಡ್ಡನ್ನ ಖರ್ಚು ಮಾಡೋದ್ರ ಅಗತ್ಯ ಇಲ್ಲ, ಮನಸ್ಸಿಗೆ ಸಮಯ ಕೊಡೋದು. ಮೀ ಟೈಮ್ ಅಂದ್ರೆ ತಕ್ಷಣ ಕೆಲವರಿಗೆ ಏನ್ ಮಾಡೋದು, ಮೀ ಟೈಮ್ ಅಂದ ತಕ್ಷಣ ಯೋಚನೆ ಶುರು ಆಗ್ತಾ ಇರುತ್ತೆ. ಅದಕ್ಕೆ ಗೋವಾಗ್ ಹೋಗ್ಬೇಕಾ, ರೆಸಾರ್ಟ್ ಬುಕ್ ಮಾಡ್ಬೇಕಾ, 3 ದಿನ ಫೋನ್ ಆಫ್ ಮಾಡ್ಬೇಕಾ, ಆಗ್ಲೇ ಅದು ಮೀ ಟೈಮ್ ಅಂತ ಪ್ರಶ್ನೆ ಮಾಡ್ಕೋತಾ ಇದ್ರೆ ನೋ ವೇ. ಆ ತರ ಆಗಿದ್ರೆ ನಮ್ಮ ಜೀವನದಲ್ಲಿ ಅರ್ಧಕ್ಕರ್ಧ ಜನರಿಗೆ, ಬಹುತೇಕ ನಮ್ಗಳಿಗೆ ಮೀ ಟೈಮ್ ಅನ್ನೋದು ಕನ್ಸೇ ಆಗ್ಬಿಡ್ತಿತ್ತು. ನಿಜ ಹೇಳಬೇಕು ಅಂದ್ರೆ ಮೀ ಟೈಮ್ಗೆ ಹಣ ಅನ್ನೋದು ಬೇಕಾಗಿಲ್ಲ, ಮನಸ್ಸು ಮುಖ್ಯ, ಮನಸ್ಸು ಬೇಕು. 1-10 ನಿಮಿಷ ಬೆಳಗ್ಗೆ ಬೇಗ ಎದ್ದು ಮನೆಯವರು ಎದ್ದೋಳೋ ಮುಂಚೆನೆ ಬಾಲ್ಕನಿಯಲ್ಲಿ ಕೂತು ಒಂದು ಇಂಪಾದ ಹಾಡನ್ನು ಕೇಳಿ ಒಂದು ಕಪ್ ಕಾಫಿ ಕುಡಿಯೋದು, ಅದು ಕೂಡ ಮೀ ಟೈಮೇ. ಸಂಜೆ ಮನೆ ಸುತ್ತ ಒಂದೆರಡು ರೌಂಡು ನಿಧಾನಕ್ಕೆ ಸುತ್ತಾಡೋದು, ಅದು ಕೂಡ ಮೀ ಟೈಮೇ. ನಿಮ್ಮಿಷ್ಟದ ಹಳೆಯ ಹಾಡನ್ನು ಕಣ್ಮುಚ್ಚಿ ಕೇಳ್ತಾ ಕೂತ್ಕೊಳ್ಳೋದು, ಅದು ಕೂಡ ಮೀ ಟೈಮೇ. ಕೆಲವರಿಗೆ ಗಿಡಗಳಿಗೆ ನೀರು ಹಾಕೋದ್ರಿಂದ ಸಿಗ್ಬಹುದು, ಮತ್ತಷ್ಟು ಜನಗಳಿಗೆ ಫೋಟೋ ಆಲ್ಬಮ್ ಅನ್ನ ನೋಡೋದ್ರಿಂದ ಸಿಗಬಹುದು, ಇನ್ನೂ ಕೆಲವೊಬ್ಬರಿಗೆ ಅಡುಗೆ ಮಾಡೋದೇ ಖುಷಿ, ಅದರಿಂದ ಕೂಡ ಮೀ ಟೈಮ್ ಅನ್ನ ಸೃಷ್ಟಿ ಮಾಡ್ಕೋಬಹುದು. ಆದರೆ ಮೀ ಟೈಮ್ ಎಲ್ಲರಿಗೂ ಒಂದೇ ರೀತಿ ಇರಬೇಕು ಅಂತ ಏನಿಲ್ಲ. ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡೋ ಕೆಲಸ ಯಾವುದು, ಅದೇ ನಿಮ್ಮ ಮೀ ಟೈಮ್. ಒಂದು ವಿಷಯ ಗಮನಿಸಿದ್ರಾ, ನಾವು ಒಂದು ಸಿನಿಮಾ ನೋಡೋದಕ್ಕೆ 3 ಗಂಟೆನ ಕೊಡ್ತೀವಿ, ಕ್ರಿಕೆಟ್ ಮ್ಯಾಚ್ಗೆ ಒಂದು ದಿನ ಪೂರ್ತಿ ಡೆಡಿಕೇಟ್ ಮಾಡ್ತೀವಿ, ಮೊಬೈಲಲ್ಲಿ ರೀಲ್ಸ್ ನೋಡ್ತಾ ಇನ್ನೊಂದು ರೀಲು 2 ರೀಲು ಅಂತ ಹೇಳಿ 1 ಗಂಟೆನ ಕಳೆದು ಹೋಗ್ಬಿಡುತ್ತೆ. ಆದರೆ ನಮಗೋಸ್ಕರ 15 ನಿಮಿಷ ಕೇಳಿದ್ರೆ ಅಯ್ಯೋ ಟೈಮೇ ಇಲ್ಲ, ನನಗೆ ಎಲ್ಲಿ ಟೈಮ್ ಇದೆ, ಎಲ್ಲಿ ಟೈಮ್ ಮಾಡ್ಕೊಳ್ಳಿ ಅಂತ ಗೊತ್ತಾಗ್ತಾ ಇಲ್ಲ ಅಂತೆಲ್ಲ ಹೇಳ್ತಿರ್ತೀರ. ಸಮಯ ಇಲ್ಲ ಅನ್ನೋದು ನಿಜವಾಗ್ಲೂ ಸತ್ಯನಾ ಅಥವಾ ಆದ್ಯತೆ ಇಲ್ಲ ಅನ್ನೋದು ಸತ್ಯನ? 1 ದಿನದಲ್ಲಿ ಎಲ್ರಿಗೂ 24 ಗಂಟೆನೇ ಸಿಗುತ್ತೆ, ಆದರೆ ಅದರಲ್ಲಿ 15 ನಿಮಿಷಗಳನ್ನ ನಿಮ್ಮ ಮನಸ್ಸಿಗೆ ಮೀಸಲಿಡೋದು ಅಷ್ಟು ಕಷ್ಟ ಅಲ್ಲ, ನಿರ್ಧಾರ ತಗೊಳ್ಳೋದು ಮಾತ್ರ ಕಷ್ಟ. ಮತ್ತಷ್ಟು ಮಾತಾಡೋಣ ಮೀ ಟೈಮ್ ಬಗ್ಗೆ ಒಂದಷ್ಟು ಚಂದದ ಗೀತೆಗಳೊಂದಿಗೆ. ಈಗ ಕೇಳಿ ಯಾವ ಗೀತೆ, ನೀನು ಬಂದ ಮೇಲೆ ಅನ್ನೋ ಗೀತೆ ಸುವರ್ಣಿಗಮೋರ ಕಂಠದಲ್ಲಿ.

0: ಗಾನ ಬಜಾನದಲ್ಲಿ ನಾವೆಲ್ಲರೂ ಸಾಗ್ತಾ ಇದ್ದೀವಿ. ಒಂದಷ್ಟು ಅಧ್ಯಯನಗಳು ಹೇಳುವಂತಹ ಪ್ರಕಾರ ಒಂದು ಸರಳ ವಿಚಾರ ಏನಂದ್ರೆ, ಪ್ರತಿದಿನ ಸ್ವಲ್ಪ ಸಮಯ ನಮಗಿಷ್ಟವಾದ ಒತ್ತಡ ಕಡಿಮೆ ಮಾಡುವಂತಹ ಚಟುವಟಿಕೆಗಳಿಗೆ ಮೀಸಲಿಡೋದ್ರಿಂದ ಮನಸ್ಸು ತುಂಬಾ ಏನು ಆರೋಗ್ಯವಾಗಿರುತ್ತಂತೆ. ಹೀಗಾಗಿ ಇವತ್ತು ಒಂದು ಸಣ್ಣ ನಿರ್ಧಾರ ಮಾಡಿ, ದುಡ್ಡು ಖರ್ಚು ಮಾಡಬೇಡಿ, ದೂರದ ಪ್ರಯಾಣ ಬೇಡ, ಮಲಗೋದಕ್ಕೂ ಮುಂಚೆ ಒಂದು 10 ನಿಮಿಷ ಮೊಬೈಲನ್ನು ಪಕ್ಕಕ್ಕಿಟ್ಟು ನಿಮ್ಮ ಜೊತೆ ನೀವೇ ಇರಿ. ಯಾಕಂದರೆ ಕೆಲವೊಮ್ಮೆ ಜೀವನದಲ್ಲಿ ಅತ್ಯಂತ ಸುಂದರವಾದ ಸಂಭಾಷಣೆಗಳು ನಮ್ಮ ಜೊತೆ ನಾವು ನಡೆಸೋದೇ ಆಗಿರುತ್ತೆ. ಇನ್ನೊಂದು ಕುತೂಹಲಕಾರಿ ವಿಚಾರ ಏನು ಅಂದರೆ, 40 ವರ್ಷ ದಾಟಿದ ಮೇಲೆ ಮೀ ಟೈಮ್ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಯಾವುದಾದ್ರೂ ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? 40 ವರ್ಷ ದಾಟದ ಮೇಲೆ ನಾನು ಅನ್ನೋ ವ್ಯಕ್ತಿ ಎಲ್ಲೋ ಒಂದ್ ಕಡೆ ಕಳೆದು ಹೋಗ್ತಾನ? ಒಂದ್ ವಿಷಯ ಹೇಳಿ, 20 ವರ್ಷದವರಾಗಿದ್ದಾಗ ನಮ್ಮ ಕನಸುಗಳು ಎಷ್ಟೋ ದೊಡ್ಡದಾಗಿರುತ್ತೆ ಅಲ್ವಾ? ಇದು ಮಾಡಬೇಕು, ಅದು ಮಾಡಬೇಕು, ಅಲ್ಲಿಗೆ ಹೋಗ್ಬೇಕು, ಅಲ್ಲಿಂದ ಇದು ತಗೊಂಬರ್ಬೇಕು, ಅದು ಮಾಡಬೇಕು, ಹೀಗೆ ತುಂಬಾ ಅಲ್ಲಷ್ಟು ದೊಡ್ಡ ಪಟ್ಟಿ ಆಗ್ತಾ ಹೋಗುತ್ತೆ. ಆದ್ರೆ 40 ವರ್ಷ ದಾಟುವಷ್ಟರಲ್ಲಿ ಕನಸುಗಳ ಜಾಗದಲ್ಲಿ ಜವಾಬ್ದಾರಿಗಳು ಬಂದು ಕೂತ್ಕೊಂಡಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ, ಇವತ್ತು EMI ಕಟ್ ಆಯ್ತಾ, ಮಗನ ಕಾಲೇಜ್ ಫೀಸ್ ಕಟ್ಬೇಕಲ್ಲ, ಅಮ್ಮನಿಗೆ ಮೆಡಿಸಿನ್ ತಗೊಂಬರ್ಬೇಕು, ಆಫೀಸಲ್ಲಿ ಮೀಟಿಂಗ್ ಇದೆ, ಹೀಗೆ ದಿನ ಶುರುವಾಗುತ್ತೆ. ಕೆಲವರು ಹೇಳ್ತಾರೆ, ನನ್ನ ಜೀವನ ಈಗ ಗೂಗಲ್ ಕ್ಯಾಲೆಂಡರ್ ಆಗ್ಬಿಟ್ಟಿದೆ ಅಂತ. ಪ್ರತಿಯೊಂದು ಗಂಟೆಗೆ ಒಂದೊಂದು ಕೆಲಸ ಆಲ್ರೆಡಿ ಅಲರ್ಟ್ ಆಗಿರುತ್ತೆ. ಇದ್ರ ಮಧ್ಯೆ ನನಗೇನಿಷ್ಟ ಅನ್ನೋ ಪ್ರಶ್ನೆ ಕೇಳಿಕೊಂಡ್ರೆ ನಾವೇ ಅದಕ್ಕೆ ಉತ್ತರನ ಕಂಡುಕೊಳ್ಳೋದಿಲ್ಲ. ಇನ್ನೊಂದು ಫನ್ನಿ ವಿಚಾರ ಏನು ಹೇಳಿ, 40 ವರ್ಷ ದಾಟಿದ ಮೇಲೆ ಹುಟ್ಟಿದಬ್ಬ ಅಂದರೆ ಕೇಕ್ ಕಟ್ ಮಾಡೋದಕ್ಕಿಂತ ಮೊದಲು ಶುಗರನ್ನು ಚೆಕ್ ಮಾಡಿಸ್ಕೊಳ್ಳಿ ಅಂತ ಸ್ನೇಹಿತರು ಕಿಂಡಲ್ ಮಾಡ್ತಾರೆ. ಇದೇ ಜೀವನದ ಹಂತ. ಆದರೆ ಇದೇ ಸಮಯದಲ್ಲಿ ಮೀ ಟೈಮ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಯಾಕೊತ್ತಾ, ವಯಸ್ಸಿನಲ್ಲಿ ನಾವು ಹಲವಾರು ಪಾತ್ರಗಳನ್ನು ನಿಭಾಯಿಸಿರ್ತೀವಿ. ಯಾರಿಗೋ ಮಗ, ಯಾರಿಗೋ ಅಪ್ಪ, ಯಾರಿಗೋ ಅಮ್ಮ, ಯಾರಿಗೋ ಗಂಡ, ಯಾರಿಗೋ ಹೆಂಡತಿ, ಯಾರಿಗೋ ಬಾಸು, ಇನ್ಯಾರಿಗೋ ಉದ್ಯೋಗಿ. ಆದರೆ ಈ ಎಲ್ಲ ಪಾತ್ರಗಳ ನಡುವೆ ನಾನು ಅನ್ನೋ ವ್ಯಕ್ತಿ ಸ್ವಲ್ಪ ಮರ್ತು ಹೋಗಿರ್ತಾನೆ. ಆದ್ರಿಂದಲೇ ಕೆಲವೊಮ್ಮೆ ನಮ್ಮನ್ನ ನಾವು ಮತ್ತೆ ಹುಡ್ಕೋಬೇಕು. ನೀವು ಯೋಚನೆ ಮಾಡಿ. ಕೊನೆಯದಾಗಿ, ಯಾವಾಗ ಯಾವುದೇ ಕೆಲಸಕ್ಕಾಗಿ ಅಲ್ಲ, ಕೇವಲ ಖುಷಿಗಾಗಿ ಒಂದು ಪುಸ್ತಕ ಓದಿದ್ರಿ, ಹಳೆಯ ಹಾಡನ್ನ ಕೇಳಿದ್ರಿ, ಮಳೆ ನೋಡ್ತಾ ಒಂದು ಕಪ್ ಕಾಫಿಯನ್ನ ಹೀರಿದ್ರಿ, ಅಥವಾ ಯಾವುದೇ ಗುರಿ ಇಲ್ಲದೆ ಸುಮ್ಮನೆ ನಡ್ಕೊಂಡು ಹೋಗಿದ್ರಿ, ಜೀವನ ಅಂದ್ರೆ ಕೇವಲ ಜವಾಬ್ದಾರಿಗಳ ಪಟ್ಟಿಯಲ್ಲ, ಅದ್ರ ನಡುವೆ ನಮ್ಮನ್ನು ಸೇರಿಸ್ಕೋಬೇಕು. ಒಂದು ಮಾತಿದೆ, ಖಾಲಿ ಪಾತ್ರೆಯಿಂದ, ನೀರಿಲ್ಲದ ಪಾತ್ರೆಯಿಂದ ಯಾರಿಗೂ ನೀರನ್ನು ತುಂಬೋದಕ್ಕಾಗೋದಿಲ್ಲ ಅಂತ. ಅದೇ ರೀತಿ ನಮ್ಮ ಮನಸ್ಸೇ ತುಂಬಿರದಿದ್ರೆ ನಾವು ಬೇರೆಯವ್ರಿಗೆ ಪ್ರೀತಿ, ಕಾಳಜಿ, ತಾಳ್ಮೆ ಕೊಡೋದು ಕೂಡ ಕಷ್ಟ ಆಗುತ್ತೆ ಅಲ್ವಾ? ಆದ್ರಿಂದಾನೇ ಮೀ ಟೈಮ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಮೀ ಟೈಮ್ ಅಂದರೆ ಜವಾಬ್ದಾರಿಗಳಿಂದ ಓಡ್ ಹೋಗೋದು ಅಲ್ಲ, ಜವಾಬ್ದಾರಿಗಳನ್ನು ಇನ್ನೂ ಚೆನ್ನಾಗಿ ನಿಭಾಯಿಸೋದಕ್ಕೆ ನಮ್ಮನ್ನೇ ನಾವು ರೀಚಾರ್ಜ್ ಮಾಡಿಕೊಳ್ಳೋದು ಅಂತ ಅರ್ಥ.
1: ರಟ್ಟಿ ಪುಟ್ಟ ರಟ್ಟಿ ಪುಟ್ಟಾರ ಅರಟೆ, ರಟ್ಟಿ ಪುಟ್ಟ ರಟ್ಟಿ ಪುಟ್ಟಾರ ಅರಟೆ, ರಟ್ಟಿ ಪುಟ್ಟ ರಟ್ಟಿ ಪುಟ್ಟಾರ ಅರಟೆ, ರಟ್ಟಿ ಪುಟ್ಟ ರಟ್ಟಿ ಪುಟ್ಟಾರ ಅರಟೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 7:22. ಈಗ ಕೇಳೋಣ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಚಿರದು ವಂದಗಳು ಕೊರೆಯಿರದು, ತಿಂದು ನಿನ್ನನ್ನರುಣ ತೀರುತ್ತಲೆ ಪಯಣ. ವಂದಗಳು ಹೆಚ್ಚಿರದು, ವಂದಗಳು ಕೊರೆಯಿರದು, ತಿಂದು ನಿನ್ನನ್ನರುಣ ತೀರುತ್ತಲೆ ಪಯಣ. ಹಿಂದಾಗದೊಂದು ಕ್ಷಣ ಮುಂದಕುಂ ಕಾದಿರದು ಸಂದ ಲೆಕ್ಕವದೆಲ್ಲ ಮಂಕುತಿಮ್ಮ. ಹಿಂದಾಗದೊಂದು ಕ್ಷಣ ಮುಂದಕುಂ ಕಾದಿರದು ಸಂದ ಲೆಕ್ಕವದೆಲ್ಲ ಮಂಕುತಿಮ್ಮ.

ನಮ್ಮ ಹುಟ್ಟು ಹೇಗೆ ಖಚಿತವೋ ವಾಸ್ತವವೋ, ಸಾವು ಕೂಡ ಅಷ್ಟೇ ನಿಶ್ಚಿತವಾದದ್ದು. ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯೂ ಸಾಯಲೇಬೇಕು. ನಾವು ಗಮನಿಸಬೇಕಾದ ಬಹಳ ಮುಖ್ಯವಾದ ಸಂಗತಿ ಏನು ಅಂತಂದರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಆತ ಇಷ್ಟು ದಿವಸ ಬದುಕಿರಬೇಕು, ಇಂಥ ದಿವಸ ಹೋಗಬೇಕು, ಇದೊಂದು ರೀತಿ ನಿರ್ಧಾರ ಆದ ಇರುತ್ತೆ. ಇದನ್ನು ದೈವಾನ್ನಿ ಪ್ರಕೃತಿಯನ್ನಿ ಏನಾದರೂ ಕರೀರಿ, ಆದರೆ ನಾವು ಯಾವಾಗ ಹುಟ್ಟುತ್ತೀವಿ ಯಾವಾಗ ಸಾಯ್ತೀವಿ ಅನ್ನೋದು ಒಂದು ರೀತಿ ನಮ್ಮಿಷ್ಟ ಅಲ್ಲ, ಅದು ಪ್ರಕೃತಿಯ ನಿಯಮ. ಒಂದಗಳು ಅನ್ನನೂ ನಾವು ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ ಗೊತ್ತಾ, ಇಷ್ಟು ಅಂತ ಫಿಕ್ಸ್ ಆಗಿರುತ್ತೆ ನಮಗನ್ನ, ಅಷ್ಟೇ ತಿನ್ನಬೇಕು. ಹಾಗೆಯೇ ಕಡಿಮೆನೂ ತಿನ್ನೋ ಹಾಗಿಲ್ಲ, ಅಂದರೆ ನಮ್ಮ ಪಾಲನ್ನು ತಿಂದು ಮುಗಿಸದೆ ಹೋಗೋ ಹಾಗೂ ಇಲ್ಲ, ಜಾಸ್ತಿ ತಿನ್ನೋ ಹಾಗೂ ಇಲ್ಲ. ಕೆಲವರಿಗೆ ಇನ್ನೂ ಬದುಕಬೇಕು ಅನ್ನೋ ಹಂಬಲ ಇರುತ್ತೆ, ಮತ್ತೆ ಕೆಲವರಿಗೆ ಈ ಬದುಕು ಸಾಕು ಅಂತ ಅನಿಸುತ್ತೆ. ಆದರೆ ಬದುಕಬೇಕು ಅಂದಾಗ ಬದುಕೋಕ್ಕಾಗೋದಿಲ್ಲ, ಸಾವು ಅಂದಾಗ ನಮ್ಮಿಷ್ಟ ಬಂದಾಗ ಸಾಯೋಕ್ಕಾಗೋದಿಲ್ಲ. ಸಾವು ಕರ್ದಾಗ ಬರುವಂಥದ್ದಲ್ಲ,

0: ತೊಟ್ಟಿಲುಗಳೆಷ್ಟು ಮಸಣಗಳಷ್ಟು ಧರೆಯೊಳಗೆ, ತೊಟ್ಟಿಲಿಗೆ ಹಬ್ಬ ಮಸಣವು ತೇಗುತ್ತಿರಲು. ತೊಟ್ಟಿಲುಗಳೆಷ್ಟು ಮಸಣಗಳಷ್ಟು ಧರೆಯೊಳಗೆ, ತೊಟ್ಟಿಲಿಗೆ ಹಬ್ಬ ಮಸಣವು ತೇಗುತ್ತಿರಲು. ಹುಟ್ಟಿದವರೆಲ್ಲ ಸಾಯದೆ ನಿಲ್ಲೆ ಹೊಸತಾಗಿ, ಹುಟ್ಟುವರ್ಗೆಡೆಯಲ್ಲಿ ಮಂಕುತಿಮ್ಮ.
1: ಹುಟ್ಟಿದವರೆಲ್ಲ ಸಾಯದೆ ನಿಲ್ಲೆ ಹೊಸತಾಗಿ, ಹುಟ್ಟುವರ್ಗೆಡೆಯಲ್ಲಿ ಮಂಕುತಿಮ್ಮ.

0: ಹುಟ್ಟು ಯಾವಾಗಲೂ ಸಂಭ್ರಮವೇ, ಸಡಗರವೇ. ಹಾಗೆಯೇ ಸಾವು ಗಾಢವಾದ ವಿಷಾದವನ್ನು ನಮ್ಮ ಮನಸ್ಸಿನಲ್ಲಿ ಮೂಡಿಸ್ಬಿಡತ್ತೆ. ಜನನ ಹಿಗ್ಗು ಮೂಡಿಸೋ ಹಾಗೆ ಮರಣ ನಮ್ಮನ್ನು ಕುಗ್ಗಿಸ್ಬಿಡತ್ತೆ. ಆದರೆ ಹುಟ್ಟಿನಷ್ಟೇ ಸಾವೂ ಸಹಜ. ಈ ಅರಿವಿದ್ದಾಗ ಮಾತ್ರ ಬದುಕು ಅರ್ಥಪೂರ್ಣ. ಪುತಿನ ಹೇಳ್ತಾ ಇದ್ರು, ದೇವರು ನಮಗೆ ಈ ಅಂಗಾಂಗ ಎಲ್ಲ ದಯಪಾಲಿಸಿಯಾನಪ್ಪ, ಆದರೆ ಒಂದು ಹಂತ ದಾಟಿದ ಮೇಲೆ ವಯಸ್ಸಾಗ್ತಾ ಆಗ್ತಾ ದೇವರೇನು ಮಾಡ್ತಾನೆ ಅಂದರೆ, ತಾನು ಕೊಟ್ಟ ಅಂಗಾಂಗಗಳನ್ನು ಒಂದೊಂದೇ ತಗೊಳ್ತಾನೆ. ಮೊದಲು ಕಣ್ಣು ತಗೊಳ್ತಾನೆ, ನಮಗೆ ಕಣ್ಣು ಕಾಣಿಸೋದಿಲ್ಲ. ಆಮೇಲೆ ಕಿವಿ ತಗೊಂಬಿಡ್ತಾನೆ, ಕಿವಿ ಕೇಳಿಸೋದಿಲ್ಲ. ಬೇಜಾರು ಮಾಡ್ಕೋಬಾರ್ದು, ಅವನು ಕೊಟ್ಟಿದ್ದು ಅವನು ತಗೊಂಡ, ಅದಕ್ಕೆ ಯಾಕೆ ಬೇಜಾರು? ಈ ವಿವೇಕ ಇದೆಯಲ್ಲ, ಇದು ಬದುಕನ್ನು ತುಂಬ ಸಹನೀಯವಾಗಿಸ್ಬಿಡತ್ತೆ. ಹುಟ್ಟಿನ ಹಾಗೆ ನಾವು ಸಾವನ್ನು ಕೂಡ ಸಹಜವಾಗಿ ಸ್ವೀಕರಿಸೋಕೆ ಸಾಧ್ಯ ಆಗಬೇಕು. ಮಸಣ ತಿಂದು ತೇಗಿದಾಗ ಮಾತ್ರ ತೊಟ್ಟಿಲಿಗೆ ಹಬ್ಬ, ಇಲ್ದಿದ್ರೆ ತೊಟ್ಟಿಲಿಗೆ ಅವಕಾಶ ಇಲ್ಲಿ. ಡಿ ವಿ ಜಿ ಇದನ್ನು ತುಂಬ ಚೆನ್ನಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಹುಟ್ಟಿದವರೆಲ್ಲ ಈ ಲೋಕದಲ್ಲಿ ಶಾಶ್ವತವಾಗಿ ನೆಲೆ ನಿಂತುಬಿಟ್ರೆ ಹೊಸ ಹುಟ್ಟಿಗೆ ಅವಕಾಶ ಇಲ್ಲರಿ ಇರುತ್ತೆ. ಹುಟ್ಟು ಸಾವಿಗೆ ಮಾತ್ರ ಅಲ್ಲ, ಎಲ್ಲದಕ್ಕೂ ಇದನ್ನು ನಾವು ಅನ್ವಯಿಸ್ಕೋಬೋದು. ಅಟ್ಯಾಚ್ಮೆಂಟ್ ಹೇಗೋ ಹಾಗೆ ಡಿಟ್ಯಾಚ್ಮೆಂಟ್ ಕೂಡ ನಮಗೆ ಸಾಧ್ಯ ಆಗಬೇಕು. ಅಧಿಕಾರ ಪಡೆದ ಹಾಗೆ ಅದನ್ನು ಬಿಟ್ಕೊಡೋಕ್ಕೂ ಸಿದ್ಧ ಇರಬೇಕು. ಇಲ್ಲ, ನಾನು ಕುಳಿತ ಕುರ್ಚಿಲಿ ನಾನೇ ಕುಳಿತಿರ್ತೀನಿ ಯಾವಾಗಲೂ ಅಂತಂದರೆ ಬೇರೆಯವರಿಗೆ ಹೊಸ ಪ್ರತಿಭೆಗೆ ಅವಕಾಶ ಎಲ್ಲಿ? ಈ ಹೊತ್ತಿಗೆ ಎಷ್ಟು ಚೆನ್ನಾಗಿ ಅನ್ವಯ ಆಗುತ್ತಲ್ಲ ಇದು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ, ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನ ಕುರಿತ ಪ್ರೀತಿಯೂ ಇದರಲ್ಲಿ ಸೇರುತ್ತದೆ.
1: ನಾನು ಎಳೆವೆ, ನೀನು ಮಣಿವೆ, ನಾನು ಕರೆವೆ, ನೀನು ಸುರಿವೆ.
0: ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ.

0: ಕಾಣು.
1: ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು.
2: ಮಾತಿನಿಂದಲೇ ಸಂಪತ್ತು, ಮಿತ್ರರು, ಬಂಧುಗಳು, ಶತ್ರುಗಳು ಹಾಗೂ ಬಂಧನ, ಕೊನೆಗೆ ಮರಣವೂ ಕೂಡ ನಾಲಗೆಯ ತುದಿಯಲ್ಲಿ ನೆಲೆಸಿರುತ್ತದೆ ಎಂದಿದೆ ಸುಭಾಷಿತ. ಮಾತಿನಿಂದಲೇ ಅನುಕೂಲ, ಮಾತಿನಿಂದಲೇ ಪ್ರತಿಕೂಲ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗ್ತಾ ಇದೆ 7:35. ಈಗ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ತ್ರಿರಾಷ್ಟ್ರ ಪ್ರವಾಸ, ಮೊದಲನೇ ಚರಣದಲ್ಲಿ ಇಂಡೋನೇಷ್ಯಾದ ಜಕಾರ್ತಾಗೆ ಭೇಟಿ. ಕೇಂದ್ರ ಸಹಕಾರ ಸಚಿವಾಲಯಕ್ಕೆ 5 ವರ್ಷ, ಸುಧಾರಣೆ, ಡಿಜಿಟಲೀಕರಣದ ಮೂಲಕ ಹೊಸ ಹಂತ ಪ್ರವೇಶ, ಕೇಂದ್ರ ಸಚಿವ ಅಮಿತ್ ಶಾ. ಗಡಿ ರಸ್ತೆ ಸಂಸ್ಥೆ ಬಿಆರ್ಒ ನಿಧಿ ದುರುಪಯೋಗ ಪ್ರಕರಣ, 11 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 26 ಸ್ಥಳಗಳಲ್ಲಿ ಸಿಬಿಐ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ಗೇರಲು ಇಂದು ರಾತ್ರಿ ಪೋರ್ಚುಗಲ್ ಸ್ಪೇನ್ ಸೆಣಸು. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ತ್ರಿರಾಷ್ಟ್ರ ಪ್ರವಾಸದ ಮೊದಲ ಚರಣದ ಭಾಗವಾಗಿ ಇಂದು ಇಂಡೋನೇಷ್ಯಾದ ಜಕಾರ್ತಾಕ್ಕೆ ಆಗಮಿಸಿದರು. ವಿಮಾನ ನಿಲ್ದಾಣದಲ್ಲಿ ಅವರನ್ನು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಬರಮಾಡಿಕೊಂಡರು. ಬಳಿಕ ಪ್ರಧಾನಿ ರಾಮಾಯಣ ಆಧಾರಿತ ಇಂಡೋನೇಷ್ಯಾದ ಸಾಂಪ್ರದಾಯಿಕ ವಾಯಾಂಗ್ ಕುಲಿತ್ ಛಾಯಾ ಕರಕುಶಲ ಗೊಂಬೆಯಾಟದ ಪ್ರದರ್ಶನವನ್ನು ವೀಕ್ಷಿಸಿದರು. ಪ್ರವಾಸದ ಅವಧಿಯಲ್ಲಿ ಪ್ರಧಾನಿ ಇಂಡೋನೇಷ್ಯಾ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ನಾಯಕರು ಐತಿಹಾಸಿಕ ನಗರ ಯೋಗ್ಯಕರ್ತಾಗೆ ಭೇಟಿ ನೀಡಲಿದ್ದು ಅಲ್ಲಿನ ಪ್ರಂಬನನ್ ದೇವಸ್ಥಾನ ಸಂಕೀರ್ಣಕ್ಕೆ ಭೇಟಿ ನೀಡಲಿದ್ದಾರೆ. ಅಲ್ಲಿ ಉಭಯ ದೇಶಗಳು ಜಂಟಿಯಾಗಿ ಸಂರಕ್ಷಣಾ ಕಾರ್ಯ ಕೈಗೊಳ್ಳಲಿವೆ. ಪ್ರವಾಸದ 2ನೇ ಚರಣದ ಭಾಗವಾಗಿ ಇದೇ 8ರಿಂದ

0: 10ರವರೆಗೆ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರೊಂದಿಗೆ 3ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವೇಳೆ ಸೈಬರ್ ಭದ್ರತೆ, ನಿರ್ಣಾಯಕ ಖನಿಜಗಳು ಹಾಗೂ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಪ್ರವಾಸದ ಕೊನೆಯ ಹಂತವಾಗಿ ಇದೇ 10ರಿಂದ 11ರವರೆಗೆ ಅವರು ನ್ಯೂಜಿಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಕಳೆದ 40 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಅಲ್ಲಿಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದ್ದು, ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ವ್ಯಾಪಾರ ಮತ್ತು ರಕ್ಷಣಾ ವಲಯದ ದ್ವಿಪಕ್ಷೀಯ ಬಾಂಧವ್ಯದ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ನಡೆಸಲಿದ್ದಾರೆ. ಭಾರತೀಯ ಜನಸಂಘದ ಸಂಸ್ಥಾಪಕ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 125ನೇ ಜನ್ಮ ವಾರ್ಷಿಕೋತ್ಸವದ ಪ್ರಯುಕ್ತ ಇಂದು ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನುದ್ದೇಶಿಸಿ ಮಾತನಾಡಿದರು. ವಿಡಿಯೋ ಸಂದೇಶ ಹಂಚಿಕೊಂಡಿರುವ ಅವರು, ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಚಿಂತನೆ ಆಧುನಿಕ ಭಾರತವನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಅವರು ಒಬ್ಬ ಅಸಾಮಾನ್ಯ ದೇಶಭಕ್ತ ಮತ್ತು ದೇಶದ ಸಮಗ್ರತೆಗೆ ಬದ್ಧರಾಗಿದ್ದ ದೂರದರ್ಶಿ ನಾಯಕರಾಗಿದ್ದರು. ಒಂದು ಸಣ್ಣ ವಿಚಾರವನ್ನು ಜನಾಂದೋಲನವಾಗಿಸಲು ಮುಖರ್ಜಿ ಅವರು ಸ್ಫೂರ್ತಿಯಾಗಿದ್ದಾರೆ ಎಂದು ತಿಳಿಸಿದರು. ನವದೆಹಲಿಯಲ್ಲಿ ಇಂದು ನಡೆದ ಸಮಾರಂಭದಲ್ಲಿ ಮಂಗೋಲಿಯಾ, ಮೊಜಾಂಬಿಕ್, ನಿಕರಾಗುವಾ, ಸುರಿನಾಮ್, ಗೆಬೋನಿಸ್ ರಿಪಬ್ಲಿಕ್ ಮತ್ತು ಬಹಮಾಸ್ ರಾಷ್ಟ್ರಗಳ ನೂತನ ರಾಯಭಾರಿಗಳು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ತಮ್ಮ ರಾಜತಾಂತ್ರಿಕ ಮಾನ್ಯತಾ ಪತ್ರಗಳನ್ನು ಸಲ್ಲಿಸಿದರು. ದೇಶದ ಸಹಕಾರ ಚಳುವಳಿಯನ್ನು ಬಲಪಡಿಸುವ ಉದ್ದೇಶದೊಂದಿಗೆ ಸ್ಥಾಪನೆಗೊಂಡ ಕೇಂದ್ರ ಸಹಕಾರ ಸಚಿವಾಲಯವು ಇಂದು ಯಶಸ್ವಿಯಾಗಿ 5 ವರ್ಷಗಳನ್ನು ಪೂರ್ಣಗೊಳಿಸಿದೆ. ನವದೆಹಲಿಯಲ್ಲಿ ಸಹಕಾರದಿಂದ ಸಮೃದ್ಧಿ ಎಂಬ ದೂರದೃಷ್ಟಿಯೊಂದಿಗೆ ನಡೆದ 5ನೇ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಸಚಿವಾಲಯವು ದೇಶದ 50,000 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಇ ಪ್ಯಾಕ್ಸ್ಗಳಾಗಿ ಡಿಜಿಟಲೀಕರಣಗೊಳಿಸಿದೆ. ಇದರ ಜೊತೆಗೆ ಗ್ರಾಮೀಣ ಭಾಗದ ದಾಸ್ತಾನು ಸಾಮರ್ಥ್ಯ ಹೆಚ್ಚಿಸಲು 47 ಧಾನ್ಯ ಸಂಗ್ರಹಣಾ ಗೋದಾಮುಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿಗಾಗಿ ಹಾಲು ಪೂರೈಕೆ ಪರಿಶೀಲನಾ ಡ್ಯಾಶ್ಬೋರ್ಡ್ ಹಾಗೂ ನಗರ ಸಹಕಾರಿ ಬ್ಯಾಂಕ್ಗಳಿಗಾಗಿ ಸಹಕಾರ್ ಸಿಬಿಎಸ್ ಮತ್ತು ಸಹಕಾರ್ ಸಹಯೋಗಿ ಎಂಬ 2 ನೂತನ ಡಿಜಿಟಲ್ ವೇದಿಕೆಗಳಿಗೆ ಚಾಲನೆ ನೀಡಲಾಯಿತು. ಡೈರಿ, ಮೀನುಗಾರಿಕೆ, ವಸತಿ ಮತ್ತು ಮಾರುಕಟ್ಟೆ ಸಹಕಾರ ಸಂಘಗಳಿಗೆ ಗ್ರಾಮೀಣ ಸಾಲ ಸೌಲಭ್ಯ ಒದಗಿಸಲು 2021ರ ಜುಲೈ 6ರಂದು ಈ ಪ್ರತ್ಯೇಕ ಸಚಿವಾಲಯವನ್ನು ಸ್ಥಾಪಿಸಲಾಗಿದ್ದು, ಕಳೆದ 5 ವರ್ಷಗಳಲ್ಲಿ ಇದು 152ಕ್ಕೂ ಹೆಚ್ಚು ಐತಿಹಾಸಿಕ ಸುಧಾರಣಾ ಉಪಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದೆ. ಸುಧಾರಣೆಗಳು ಡಿಜಿಟಲೀಕರಣ ಮತ್ತು ವೃತ್ತಿಪರ ನಿರ್ವಹಣೆಯ ಮೂಲಕ ದೇಶದ ಸಹಕಾರ ಚಳುವಳಿ ವಿಸ್ತರಣೆಯ ಹೊಸ ಹಂತವನ್ನು ಪ್ರವೇಶಿಸುತ್ತಿವೆ ಎಂದು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರತಿಯೊಂದು ವಲಯದಲ್ಲಿ ಅತ್ಯುತ್ತಮ ಸಾಧನೆ ಮಾಡುವ 5 ಸಹಕಾರ ಸಂಘಗಳನ್ನು ಗುರುತಿಸಿ ಗೌರವಿಸಲು ಈ ವರ್ಷ ಹೊಸ ಶ್ರೇಯಾಂಕ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ಎಂದರು. ಮುಂದಿನ 3 ವರ್ಷಗಳಲ್ಲಿ ಬೀಜೋತ್ಪಾದನಾ ಕ್ಷೇತ್ರದ ರಾಷ್ಟ್ರೀಯ ಸಹಕಾರ ಸಮಿತಿಯು ದೇಶದ ಅತಿದೊಡ್ಡ ಸರ್ಕಾರೇತರ ಬೀಜೋತ್ಪಾದನಾ ಸಂಸ್ಥೆಯಾಗಿ ಹೊರಹೊಮ್ಮಲಿದೆ. ನುರಿತ ತಜ್ಞರನ್ನು ಸಿದ್ಧಪಡಿಸಲು ತ್ರಿಭುವನ್ ಸಹಕಾರ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗುತ್ತಿದ್ದು, ಇದು ನೇಮಕಾತಿಯಲ್ಲಿ ಪಾರದರ್ಶಕತೆ ತಂದು ಭ್ರಷ್ಟಾಚಾರಕ್ಕೆ ತಡೆ ನೀಡಲಿದೆ ಎಂದರು. ದೇಶದ ಸಾರಿಗೆ ಮತ್ತು ಸರಕು ಸಾಗಣೆ ವಲಯವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇಂದು ರಾಷ್ಟ್ರೀಯ ಹೆದ್ದಾರಿಗಳ ಸರಕು ನಿರ್ವಹಣಾ ಸಂಸ್ಥೆ ಎನ್ಎಚ್ಎಲ್ಎಂಎಲ್ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.

0: ತನಿಖಾ ದಳ ಸಿಬಿಐ ಇಂದು ದೇಶದ 11 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 26 ಸ್ಥಳಗಳಲ್ಲಿ ವ್ಯಾಪಕ ಶೋಧ ಕಾರ್ಯ ನಡೆಸಿದೆ. ಲಡಾಖ್ನಲ್ಲಿರುವ ಬಿಆರ್ಒನ ಪ್ರಾಜೆಕ್ಟ್ ವಿಜಯಕ್ ಮತ್ತು ಪ್ರಾಜೆಕ್ಟ್ ಯೋಜಕ್ ಯೋಜನೆಗಳಲ್ಲಿ ನಡೆದಿರುವ ಆರ್ಥಿಕ ಅಕ್ರಮಗಳ ತನಿಖೆಯ ಭಾಗವಾಗಿ ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ದೆಹಲಿ, ಹರಿಯಾಣ, ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ, ಮಹಾರಾಷ್ಟ, ಅಸ್ಸಾಂ, ಅರುಣಾಚಲ ಪ್ರದೇಶ ಹಾಗೂ ನಾಗಾಲ್ಯಾಂಡ್ಗಳಲ್ಲಿ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ತಾತ್ಕಾಲಿಕ ಕಾರ್ಮಿಕರ ನಿಯೋಜನೆ ಹಾಗೂ ನಕಲಿ ಕಾರ್ಮಿಕರ ಹೆಸರಿನಲ್ಲಿ ಹಣ ಬಿಡುಗಡೆ ಮಾಡಿ ಸರ್ಕಾರದ ಹಣವನ್ನು ದುರುಪಯೋಗಪಡಿಸಿಕೊಂಡಿರುವ ಆರೋಪದ ಮೇಲೆ ರಕ್ಷಣಾ ಸಚಿವಾಲಯ ನೀಡಿದ ದೂರುಗಳ ಆಧಾರದ ಮೇಲೆ ಸಿಬಿಐ ಒಟ್ಟು 4 ಎಫ್ಐಆರ್ಗಳನ್ನು ದಾಖಲಿಸಿಕೊಂಡಿದೆ. ಬಿಆರ್ಒನ ತಾಂತ್ರಿಕ ಅಧಿಕಾರಿಗಳ ಮಂಡಳಿಯು ನಡೆಸಿದ ಆಂತರಿಕ ವಿಚಾರಣೆಯಲ್ಲಿ ಆರ್ಥಿಕ ಅವ್ಯವಹಾರ ನಡೆದಿರುವುದಕ್ಕೆ ಮೇಲ್ನೋಟಕ್ಕೆ ಪುರಾವೆಗಳು ಸಿಕ್ಕ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಭುವನೇಶ್ವರದ ಪುರಿಯ ಮುಂಬರುವ ಭಗವಾನ್ ಜಗನ್ನಾಥ ರಥಯಾತ್ರೆಯ ಅಂಗವಾಗಿ ಭಕ್ತರಿಗೆ ಸುಗಮ ಹಾಗೂ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆಗೆ 300 ಹೆಚ್ಚು ವಿಶೇಷ ರೈಲುಗಳನ್ನು ಸಂಚರಿಸಲಾಗುವುದು ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇವು ಈಗಾಗಲೇ ಸಂಚರಿಸುತ್ತಿರುವ 800 ಹೆಚ್ಚು ನಿಯಮಿತ ರೈಲುಗಳ ಹೊರತಾಗಿ ಹೆಚ್ಚುವರಿ ವಿಶೇಷ ರೈಲುಗಳಾಗಿವೆ. ರಥಯಾತ್ರೆಗೆ ಸಂಬಂಧಿಸಿದ ರೈಲ್ವೆ ಸಿದ್ಧತೆಗಳ ಪರಿಶೀಲನೆ ನಡೆಯುತ್ತಿದೆ ಎಂದು ಹೇಳಿದರು. ದೇಶದಲ್ಲಿ ಉದ್ಯಮ ನಿರ್ವಹಣೆಯನ್ನು ಮತ್ತಷ್ಟು ಸುಲಭಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಕಾನೂನು ಮಾಪನಶಾಸ್ತ್ರ ಸಾಮಾನ್ಯ ನಿಯಮಗಳು 2011 ಮಹತ್ವದ ತಿದ್ದುಪಡಿ ತಂದಿದೆ. ಇದರ ಅನ್ವಯ ಹೆಚ್ಚಿನ ಸಾಮರ್ಥ್ಯದ ತೂಕದ ಯಂತ್ರಗಳ ಮರುಪರಿಶೀಲನೆಗಾಗಿ ಬಳಸಲಾಗುತ್ತಿದ್ದ ಕಡ್ಡಾಯ ಪ್ರಮಾಣಿತ ತೂಕಗಳ ಅಗತ್ಯತೆಯನ್ನು ಗಣನೀಯವಾಗಿ ಕಡಿತಗೊಳಿಸಲಾಗಿದೆ. ಆರ್ಲಿಂಗ್ಟನ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16 ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಸಿಯಾಟಲ್ನಲ್ಲಿ ಭಾರತೀಯ ಕಾಲಮಾನ ನಾಳೆ ಬೆಳಿಗ್ಗೆ 5:30 ನಡೆಯಲಿರುವ 16 ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ಮತ್ತು ಬೆಲ್ಜಿಯಂ ತಂಡಗಳು ಸೆಣಸಲಿದೆ. ಇಂದು ಬೆಳಗ್ಗೆ ನಡೆದ ಪಂದ್ಯಗಳಲ್ಲಿ ಇಂಗ್ಲೆಂಡ್ ಮತ್ತು ನಾರ್ವೆ ತಂಡಗಳು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದವು. ನವದೆಹಲಿಯ ಕೆಂಪುಕೋಟೆ ಸಮೀಪ ನಡೆದಿದ್ದ ಕಾರು ಬಾಂಬ್ ಸ್ಫೋಟ ಪ್ರಕರಣದ 9 ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ವಿಶೇಷ ಎನ್ಐಎ ನ್ಯಾಯಾಲಯ ಇದೇ 13 ವಿಸ್ತರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ತ್ರಿರಾಷ್ಟ್ರ ಪ್ರವಾಸ, ಮೊದಲನೇ ಚರಣದಲ್ಲಿ ಇಂಡೋನೇಷ್ಯಾದ ಜಕಾರ್ತಾಗೆ ಭೇಟಿ. ಕೇಂದ್ರ ಸಹಕಾರ ಸಚಿವಾಲಯಕ್ಕೆ 5 ಸುಧಾರಣೆ, ಡಿಜಿಟಲೀಕರಣದ ಮೂಲಕ ಹೊಸ ಹಂತ ಪ್ರವೇಶ, ಕೇಂದ್ರ ಸಚಿವ ಅಮಿತ್ ಶಾ. ಗಡಿ ರಸ್ತೆ ಸಂಸ್ಥೆ ಬಿಆರ್ಒ ನಿಧಿ ದುರುಪಯೋಗ ಪ್ರಕರಣ, 11 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 26 ಸ್ಥಳಗಳಲ್ಲಿ ಸಿಬಿಐ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ಗೇರಲು ಇಂದು ರಾತ್ರಿ ಪೋರ್ಚುಗಲ್ ಹಾಗೂ ಸ್ಪೇನ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ 7:45, ನೀವು ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಗಾನ ಬಜಾನ ಮುಂದುವರಿಸುವಂತಹ ಸಮಯ. ಗಾನ ಬಜಾನದಲ್ಲಿ ನಿಮ್ಮ ಜೊತೆ ಆಗಿರೋದು ನಿಮ್ಮ ನಿಮಾತು ಆರ್ಜೆ ಮಂಜುನಾಥ್. ಮೇ ಟೈಮ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಗಾನ ಬಜಾನದಲ್ಲಿ ಒಂದು ಪ್ರಶ್ನೆ ಉದ್ಭವವಾಗಬಹುದು, ಮೀ ಟೈಮ್ಗೆ ವಯಸ್ಸಿದೆಯಾ ಅಥವಾ ಗಂಡ್ಮಕ್ಳಿಗೆ ಮಾತ್ರ ಮೀ ಟೈಮ್ ಬೇಕಾ, ಹೆಣ್ಮಕ್ಳಿಗೆ ಮಾತ್ರ ಮೀ ಟೈಮ್ ಬೇಕಾ ಅಂತ. ನಮ್ಮ ಸಮಾಜದಲ್ಲಿ ಒಂದು ವಿಚಿತ್ರವಾದ ಅಭ್ಯಾಸ ಇದೆ, ಗಂಡಸು

ಸುಮ್ಮನೆ ಕಿಟಕಿ ಹತ್ರ ಕುತ್ಕೊಂಡು ಹೊರಗೆ ನೋಡ್ತಾ ಇದ್ರೆ ಏನಪ್ಪ ಆಫೀಸಲ್ಲಿ ಏನಾದರೂ ಆಯ್ತಾ ಅಂತ ಕೇಳ್ತಾರೆ. ಹೆಂಗಸು ಒಂದು ಗಂಟೆ ಯಾರು ಡಿಸ್ಟರ್ಬ್ ಮಾಡಬೇಡಿ ನನ್ನ ಅಂತ ಕೇಳಿದ್ರೆ ಏನು ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಒಬ್ಬ ಮನುಷ್ಯ ಸ್ವಲ್ಪ ಸಮಯ ತನ್ನ ಜೊತೆ ತಾನೇ ಇರಬೇಕಂದ್ರೆ ಅದರ ಹಿಂದೆ ಯಾವಾಗಲೂ ದೊಡ್ಡ ಸಮಸ್ಯೆ ಇರಬೇಕು ಅಂತ ಇಲ್ಲ ಅಲ್ವಾ? ಒಮ್ಮೆ ಯೋಚನೆ ಮಾಡಿ, ಅಮ್ಮನಿಗೆ ಮನೆಯಲ್ಲಿ ಭಾನುವಾರ ಕೂಡ ರಜಾ ಇದೆಯಾ? ಅವಳು ಬೆಳಗ್ಗೆಯಿಂದ ರಾತ್ರಿ ತನಕ ಏನಾದರೂ ಮಾಡ್ತಾನೆ ಇರ್ತಾಳೆ. ಅಮ್ಮ ನನ್ನ ಟವಲಲ್ಲಿ ಊಟ ಆಯ್ತಾ, ಟೀ ಸಿಗುತ್ತಾ, ರಿಮೋಟ್ ಹೊಡೆದ್ಯಾ? ಮನೆಯಲ್ಲಿ ಯಾರಿಗಾದರೂ ಏನಾದರೂ ಬೇಕಾದರೆ ಅಲ್ಲಿ ಕೇಳಿಬರುವಂತಹ ಮೊದಲ ಹೆಸರು ಅಮ್ಮ. ಕೆಲವೊಮ್ಮೆ ಅಮ್ಮನಿಗೆ ಮೀ ಟೈಮ್ ಅಂದರೆ ಬಿಸಿ ಚಹಾವನ್ನು ಬಿಸಿಯಾಗಿದ್ದಾಗಲೇ ಕುಡಿಯೋದಕ್ಕೆ ಸಿಕ್ಕುವಂತಹ ಎರಡು ನಿಮಿಷ ಅಥವಾ 5 ನಿಮಿಷ. ಅದೇ ಗಂಡಸರ ಕಥೆ ನೋಡೋಣ ಬನ್ನಿ. ಬಹಳಷ್ಟು ಗಂಡಸರು ತಮ್ಮ ಭಾವನೆಗಳನ್ನ ಸುಲಭವಾಗಿ ಹೇಳ್ಕೊಳ್ಳೋದಿಲ್ಲ. ನಾನು ದಣ್ದಿದ್ದೀನಿ, ನನಗೆ ಒತ್ತಡ ಇದೆ, ನನಗೆ ಸ್ವಲ್ಪ ಬ್ರೇಕ್ ಬೇಕು ಅನ್ನೋದನ್ನ ಮನಸ್ಸಲ್ಲೇ ಇಟ್ಕೋತಾರೆ. ಸಮಾಜ ಕೂಡ ಗಂಡ್ಮಕ್ಳಿಗೆ ಗಟ್ಟಿಯಾಗಿರು ಅನ್ನೋದನ್ನೇ ಜಾಸ್ತಿ ಕಲಿಸಿದೆ. ಆದರೆ ಮನಸ್ಸಿಗೆ ಗಂಡು ಹೆಣ್ಣು ಅನ್ನೋ ಭೇದ ಇಲ್ಲ. ಒತ್ತಡ ಎಲ್ರಿಗೂ ಬರುತ್ತೆ, ದಣಿವು ಎಲ್ರಿಗೂ ಆಗುತ್ತೆ, ನೆಮ್ಮದಿ ಎಲ್ರಿಗೂ ಬೇಕಾಗುತ್ತೆ. ಹಾಗಾಗಿ ಮನೆಯಲ್ಲೇ ಒಂದು ಹೊಸ ನಿಯಮಾನ ಮಾಡಬಹುದು. ವಾರದಲ್ಲಿ ಒಂದು ದಿನ ಒಂದು ಗಂಟೆ ಅಮ್ಮನಿಗೆ, ಒಂದು ಗಂಟೆ ಅಪ್ಪನಿಗೆ ಯಾರು ಯಾರನ್ನು ಕರಿಬಾರದು. ಅಮ್ಮನ ಪಾಡಿಗೆ ಅಮ್ಮ ಏನು ಬೇಕಾದರೂ ಮಾಡ್ಕೊಳ್ಳಿ, ಅವರ ಸ್ನೇಹಿತರ ಜೊತೆ ಹೊರಗೆ ಹೋಗಲಿ, ಗಾಸಿಪ್ ಮಾಡಲಿ, ಏನು ಬೇಕಾದರೂ ಮಾಡ್ಕೊಳ್ಳಿ, ಅಪ್ಪ ಕೂಡ ಸ್ನೇಹಿತರ ಜೊತೆ ಹೊರಗೆ ಹೋಗಲಿ ಅಥವಾ ವಾಕ್ ಹೋಗಲಿ, ಪುಸ್ತಕ ಓದಲಿ, ಏನು ಬೇಕಾದರೂ ಆಗಿರಲಿ, ಇಬ್ಬರು ತಮ್ಮ ತಮ್ಮ ರೀತಿಯಲ್ಲಿ ತಮ್ಮ ಸಮಯನ ಕಳೀಲಿ. ಯಾಕಂದರೆ ಖುಷಿಯಾಗಿರೋ ಅಪ್ಪ ಅಮ್ಮ ಮನೆಯ ದೊಡ್ಡ ಸಂಪತ್ತು ಅಲ್ವಾ? ಹಾಗೆ ನಾವು ಕೂಡ ನಮಗೆ ನಾವು ಮೀ ಟೈಮನ್ನು ಹುಡುಕೋಬೇಕು. ಏನಂತೀರಾ? ಬಹಳಷ್ಟು ಸಂದೇಶಗಳು ಬಂದಿದೆ, ಖಂಡಿತ ನಿಮ್ಮೆಲ್ಲರ ಸಂದೇಶಗಳನ್ನ ಓದ್ತೀನಿ ಈ ಒಂದು ಗೀತೆಯ ನಂತರ.

ಪ್ರೀತಿಯಿಂದ ಆ ಚಿತ್ರದ ಹಾಡನ್ನ ಕೇಳಿದ್ರಿ. ಕಾಕ್ಸ್ಟೌನ್ ಇಂದ ನಾವಂತೂ ಒಳ್ಳೊಳ್ಳೆ ಹಾಡುಗಳನ್ನ ಕೇಳ್ತಾ ಕಾರ್ಯಕ್ರಮನ ಎಂಜಾಯ್ ಮಾಡ್ತಾ ಇದೀವಿ ಅಂತ ಸಂದೇಶವನ್ನ ಕಳಿಸ್ಕೊಂಡಿದ್ದಾರೆ ಸದಾನಂದ ಶೆಟ್ಟಿ ಅವರು. ಜಿ ಎಸ್ ಚಂದನ ಚಿತ್ರದುರ್ಗದಿಂದ ನನ್ನ ಮೀಟೈಮ್ ಅಂದ್ರೆ ರಾತ್ರಿ 10-11 ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿ ರೇಡಿಯೋ ಕೇಳ್ತಾ ಆರಾಮಾಗಿ ಮಲಗ್ತೀನಿ ಅಂತ ಇದ್ದಾರೆ. ವಿಜಯ್ ಕುಮಾರ್ ಅವರು ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶುಭ ಸಂಜೆ, ಇವತ್ತಿನ ವಿಚಾರ ತುಂಬಾ ಚೆನ್ನಾಗಿದೆ. ನಾನು ಪ್ರತಿದಿನ ಸಂಜೆ 6-7 ಗಂಟೆವರೆಗೂ ವಾಕಿಂಗ್ಗೋಸ್ಕರ 6-7 ಗಂಟೆ ವಾಕಿಂಗು ಮತ್ತೆ ಮನೆ ಹತ್ರ ಸ್ವಲ್ಪ ಸಮಯನ ಕಳಿತೀನಿ. ಹೀಗೆ ಈ ರೀತಿ ನಾನು ಮೀ ಟೈಮನ್ನ ಮೀಸಲಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮಾಧವನ್ ಅವರು ಚೆನ್ನೈಯಿಂದ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಮಾತಾಡಿದ್ಮೇಲೆ ಇವತ್ತು ನೀವು ಒಂದು ಕೆಲಸ ಮಾಡಿದ್ರೆ ಸಾಕು, ದೊಡ್ಡ ರೆಸೊಲ್ಯೂಷನ್ ಬೇಡ, ಜನವರಿ 1ನೇ ತಾರೀಕೋಸ್ಕರ ಕಾಯೋದು ಬೇಡ, ಸೋಮವಾರ ಬರಲಿ ಅಂತ ಕಾಯೋದು ಬೇಡ. ಇವತ್ತು ಶುರು ಮಾಡಿ, ಕೇವಲ 15 ನಿಮಿಷ, ಬೆಳಗ್ಗೆ ಆಗಬಹುದು, ಸಂಜೆ ಆಗಬಹುದು, ರಾತ್ರಿ ಆಗಬಹುದು, ರಾತ್ರಿ ಎಲ್ಲ ಕೆಲಸ ಮುಗಿದ್ಮೇಲೂ ಆಗಬಹುದು, ಒಂದು 15 ನಿಮಿಷಗಳನ್ನು ನಿಮಗಾಗಿ ಮೀಸಲಿಟ್ಕೊಳ್ಳಿ. ಮೊಬೈಲ್ ಸೈಲೆಂಟ್ ಮಾಡಿ, TV ಆಫ್ ಮಾಡಿ, ಯಾವ ಕೆಲಸನೂ ಬೇಡ, ನಿಮ್ಮಿಷ್ಟವಾದ ಕೆಲಸ ಮಾಡಿ. ನಡ್ಕೊಂಡು ಹೋಗಿ, ಪುಸ್ತಕ ಓದಿ, ಭಕ್ತಿಗೀತೆ ಕೇಳಿ, ಭಾವಗೀತೆ ಕೇಳಿ, ಹಳೆ ಹಾಡುಗಳನ್ನ ಕೇಳಿ, ಕಾಫಿ ಕುಡೀರಿ, ಅಥವಾ ಏನೂ ಮಾಡದೆ ಸುಮ್ಮನೆ ಕೂತ್ಕೊಳ್ಳಿ. ಮೊದಲನೇ ದಿನ ವಿಚಿತ್ರ ಅನ್ಸುತ್ತೆ, ಎರಡನೇ ದಿನ ಸ್ವಲ್ಪ ಹಗುರ ಆಗುತ್ತೆ, ಕೆಲವು ದಿನಗಳ ನಂತರ ಅಯ್ಯೋ ಈ 15 ನಿಮಿಷ ನನಗೆ ತುಂಬಾ ಬೇಕಿತ್ತು ಅಂತ ಅನ್ಸುತ್ತೆ. ಜೀವನದಲ್ಲಿ ಎಲ್ರಿಗೂ ಸಮಯ ಕೊಡೋಣ, ಖಂಡಿತ ಕೊಡೋಣ, ಆದರೆ ಪ್ರತಿದಿನ ಸ್ವಲ್ಪ ಸಮಯನ ನಮಗೋಸ್ಕರ ನಾವು ಕೊಟ್ಕೊಳ್ಳೋಣ ಅಲ್ವಾ? ಯಾಕಂದ್ರೆ ನಮ್ಮನ್ನ ನಾವು ಕಳ್ಕೊಂಡ್ರೆ ಉಳಿದ ಎಲ್ಲವನ್ನ ಗೆದ್ರೂ ಕೂಡ ಪ್ರಯೋಜನ ಇಲ್ಲ.

ಜನರ ಕೊನೆಯ ಭಾಗವನ್ನ ತಲುಪಿದ್ವಿ. ಎರಡು ಗಂಟೆ ಮೀ ಟೈಮ್ ಬಗ್ಗೆ ತುಂಬಾ ಮಾತಾಡಿದ್ವಿ, ಎರಡು ಗಂಟೆ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ನಾವು ಎಲ್ರಿಗೂ ಸಮಯ ಕೊಡ್ತೀವಿ, ಕುಟುಂಬಕ್ಕೆ, ಕೆಲಸಕ್ಕೆ, ಸ್ನೇಹಿತರಿಗೆ, ಸಮಾಜಕ್ಕೆ, ಆದ್ರೆ ನಮಗೆ ನಾವು ಸಮಯನ ಕೊಡೋದನ್ನೇ ಮರ್ತು ಬಿಡ್ತೀವಿ. ಇವತ್ತು ಮನೆಗೆ ಹೋದ್ಮೇಲೆ ಒಂದು ಸ್ಮಾಲ್ ಡಿಸಿಷನ್ ಮಾಡಿ, ನಿರ್ಧಾರ ಮಾಡಿ, ಪ್ರತಿದಿನ ಒಂದು 10 ಅಥವಾ 15 ನಿಮಿಷ ಸಮಯನ ನಿಮಗೆ ಕೊಟ್ಕೋಬೇಕು. ಆ ಸಮಯದಲ್ಲಿ ಮೊಬೈಲ್ ಇರಬಾರ್ದು, ಕೆಲಸದ ಚಿಂತೆ ಇರಬಾರ್ದು, ಯಾರನ್ನು ಮೆಚ್ಚಿಸಬೇಕು ಅನ್ನೋ ಅಗತ್ಯ ಇರಬಾರ್ದು, ಅದರ ಚಿಂತೆ ಇರಬಾರ್ದು. ನಿಮ್ಮ ಜೊತೆ ನೀವರಿ, ಯಾಕಂದ್ರೆ ಜೀವನದಲ್ಲಿ ನಾವು ಭೇಟಿ ಮಾಡುವಂಥ ಅತ್ಯಂತ ಅಮೂಲ್ಯ ವ್ಯಕ್ತಿ ನಾವೇ. ನಮ್ಮನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಬೇರೆಯವರನ್ನು ಕೂಡ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ನಮ್ಮನ್ನೇ ನಾವು ಪ್ರೀತಿಸಿದ್ರೆ ಮತ್ತೊಬ್ಬರನ್ನ, ಇತರರನ್ನು ಕೂಡ ಪ್ರೀತಿಸಬಹುದು. ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ಒಂದು ಸಣ್ಣ ಮಾತು, ಸ್ವಲ್ಪ ಸಮಯ ಅಂತ ನಿಮಗೋಸ್ಕರ ಇಟ್ಕೊಳ್ಳಿ. ಅದು ಸಮಯದ ವ್ಯರ್ಥ ಏನಲ್ಲ, ಜೀವನದ ಹೂಡಿಕೆ ಅನ್ನಬಹುದು. ಇದಾಗಿತ್ತು ಗಾನ ಬಜಾನದ ವಿಶೇಷ. ಬಹಳಷ್ಟು ಜನ ಸಂದೇಶಗಳನ್ನ ಕಳಿಸ್ಕೊಡಿದೀರಾ, ಧನ್ಯವಾದ. ತಮ್ಮೆಲ್ಲರ ಸಂದೇಶಕ್ಕಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ಮೀ ಟೈಮನ್ನು ಹೇಗೆ ಸ್ಪೆಂಡ್ ಮಾಡ್ತೀರ ಅಂತ ಹಂಚ್ಕೊಂಡಿದ್ದೀರಾ. ನೀವು ನಿಮ್ಮ ಮೀ ಟೈಮನ್ನು ಕಳೆಯೋ ರೀತಿ ಬಹಳ ಸೊಗಸಾಗಿದೆ. ಈ ಮೀ ಟೈಮನ್ನು ಯಾರ್ಯಾರು ಆಲ್ರೆಡಿ ಫಾಲೋ ಮಾಡ್ತಾ ಇದ್ರೆ ಅದನ್ನು ಕಂಟಿನ್ಯೂ ಮಾಡಿ, ಯಾರೆಲ್ಲ ರೂಢಿಸ್ಕೊಂಡಿಲ್ಲ ಇವತ್ತಿಂದ ರೂಢಿಸ್ಕೊಳ್ಳಿ. ಗಾನ ಬಜಾನದಲ್ಲಿ ನಿಮ್ಮ ಜೊತೆ ಆಗಿದ್ದು ನಿಮ್ಮ ಮನೆ ಮಾತು ಅರ್ಜೆ ಮಂಜುನಾಥ್. ಸಮಯ ಆಗ್ತಾ ಇದೆ 8 ಗಂಟೆ. ಈಗ ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತಂತ್ರಜ್ಞಾನ ಆಧಾರಿತ ಮತ್ತು ದ್ವಿಭಾಷಾ ನಿರ್ವಹಣಾ ಶಿಕ್ಷಣ ದೇಶದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ನಡುವಿನ ಶೈಕ್ಷಣಿಕ ತಾರತಮ್ಯವನ್ನು ನಿವಾರಿಸಲು ಸಹಕಾರಿಯಾಗಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಉದಯಪುರದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಐಐಎಂ ಹೊಸದಾಗಿ ಆರಂಭಿಸಿರುವ ನೂತನ ಕೋರ್ಸ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಪಶ್ಚಿಮ ಏಷ್ಯಾ ಪ್ರವಾಸದ ಎರಡನೇ ಹಂತದ ಅಂಗವಾಗಿ ಕತಾರ್ ಪ್ರವಾಸವನ್ನು ಪೂರ್ಣಗೊಳಿಸಿ ಬಹ್ರೇನ್ಗೆ ಆಗಮಿಸಿದ್ದಾರೆ. ಬಹ್ರೇನ್ ರಾಜಧಾನಿ ಪನಾಮಾದಲ್ಲಿ ಅವರು ಬಹ್ರೇನ್ ವಿದೇಶಾಂಗ ಸಚಿವ ಡಾ ಅಬ್ದುಲ್ ಲತೀಫ್ ಬಿನ್ ರಶೀದ್ ಅಲ್ ಝಯಾನಿ ಅವರೊಂದಿಗೆ ಮಾತುಕತೆ ನಡೆಸಿದರು. ಉತ್ತರಾಖಂಡದ ಚಂಪಾವತ್ ಜಿಲ್ಲೆಯ ಟನಕ್ಪುರ ರೈಲು ನಿಲ್ದಾಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ರವರೀತ್ ಸಿಂಗ್ ಬಿಟ್ಟು ಹಾಗೂ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ರಾಜ್ಯ ಸಚಿವ ಅಜಯ್ ಟಮ್ಟಾ ಹೊಸ ರೈಲು ಸೇವೆಗೆ ಹಸಿರು ನಿಶಾನೆ ತೋರಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದಿನಿಂದ ಉತ್ತರ ಕರ್ನಾಟಕ ಪ್ರವಾಸ ಆರಂಭಿಸಿದ್ದಾರೆ. ಎರಡು ದಿನಗಳ ಕಲ್ಯಾಣ ಕರ್ನಾಟಕದ ಪ್ರವಾಸದಲ್ಲಿ ಅಭಿವೃದ್ಧಿ ಕುರಿತಂತೆ ಸಮಗ್ರ ಪ್ರಗತಿ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ.

ಬೆಂಗಳೂರಿನ ಅಭಿವೃದ್ಧಿಗೆ ಪ್ರಚಾರದ ದಾರಿ ತ್ಯಜಿಸಿ ಕಸದ ಸಮಸ್ಯೆಯನ್ನು ಬಗೆಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಗ್ರೇಟರ್ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರನ್ನು ಸಾಮಾಜಿಕ ಮಾಧ್ಯಮ ಸಂದೇಶದ ಮೂಲಕ ಆಗ್ರಹಿಸಿದ್ದಾರೆ. ರಾಜ್ಯವು ಬರಗಾಲ ಎದುರಿಸಬೇಕಾದ ಸಂದರ್ಭ ಬಂದಿದ್ದು ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಲು ಕೈಗೊಳ್ಳಬೇಕಿರುವ ಕ್ರಮಗಳ ಕುರಿತು ಅಧಿಕಾರಿಗಳಿಗೆ ಅಗತ್ಯ ನಿರ್ದೇಶನ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಸಿಯಾಟಲ್ನಲ್ಲಿ ನಾಳೆ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ಮತ್ತು ಬೆಲ್ಜಿಯಂ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ನಾಳೆ ಬೆಳಗ್ಗೆ 5:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

ಸಮಯ 8:04 ನೀವು ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಭಾವ ಚಿತ್ತಾರವನ್ನ ಶುರು ಮಾಡುವಂತಹ ಸಮಯ. ಭಾವ ಚಿತ್ತಾರದಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥ್. ಭಾವಚಿತ್ತಾರದಲ್ಲಿ ಭಾವಗೀತೆಗಳನ್ನ ಕೇಳ್ತಾ ಸಾಗೋಣ. ಭಾವಗೀತೆ ಅಂದ್ರೆ ಅದು ಕೇವಲ ಹಾಡುಗಳಲ್ಲ, ಅವು ಒಂದು ಅನುಭವ. ಪಾಶ್ಚಾತ್ಯ ಮ್ಯೂಸಿಕ್ ನಲ್ಲಿ ಪಾಪ್ ಇದ್ರೆ ನಮ್ಮಲ್ಲಿ ಭಾವಗೀತೆ ಇದೆ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು. ನಾವು ಕವಿಯ ಮನಸ್ಸಿನ ಭಾವನೆಗಳನ್ನ ಸ್ವರದಲ್ಲಿ ತುಂಬಿ ಹೇಳುವಂತಹ ಗೀತೆಗಳು. ಪ್ರೇಮ, ವಿರಹ, ಪ್ರಕೃತಿ, ದೇವರು, ದೇಶಭಕ್ತಿ, ಯಾವುದೇ ಭಾವ ಬೇಕಾದರೂ ಇಲ್ಲಿ ಸಿಗುತ್ತೆ. ಮುತ್ತಿನಂಥ ಪದಗಳು, ಮೃದುವಾದ ಸಂಗೀತ, ಜೋರಾದ ಬಿಚ್ಚಿಲ್ಲ, ಆದರೆ ಹಾರ್ಟ್ ಬೀಟ್ ಇದೆ ಅಲ್ವಾ? ಒಂದಷ್ಟು ಚಂದದ ಭಾವಗೀತೆಗಳನ್ನ ಕೇಳ್ತಾ ಸಾಗೋಣ. ಭಾವ ಚಿತ್ತಾರದಲ್ಲಿ ಮೊದಲಿಗೆ ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಸಿ ಅಶ್ವಥ್ ಅವರ ಕಂಠದಲ್ಲಿ.

ಸಮಯ 8:11 ಭಾವ ಚಿತ್ತಾರದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ. ಭಾವಗೀತೆ ಒಂಥರ ಮ್ಯಾಜಿಕ್ ಇದ್ದ ಹಾಗೆ ಅಲ್ವಾ? ಒಂದ್ ಕಡೆ ನಿಸಾರ್ ಅಹಮದ್ ಅಡಿಗರಂಥ ಕವಿಗಳು, ಇನ್ನೊಂದು ಕಡೆ ಸಿ ಅಶ್ವಥ್ ಅವರು ಮೈಸೂರು ಅನಂತಸ್ವಾಮಿಯವರಂತಹ ಸಂಗೀತಗಾರರು. ಕವಿ ಬರೆದ ಕಾಗದದ ಭಾವನೆಯನ್ನ ಸಂಗೀತಗಾರರು ವೀಣೆ, ಕೊಳಲು, ವಯಲಿನ್ಗಳ ಮೂಲಕ ಭಾವನೆಗಳಿಗೆ ಬಣ್ಣ ಬಳಿತಾರೆ. ಅದು ಹಾಡಾಗಿ ಹೊರಬಂದಾಗ ಅದು ಒಂದು ರೀತಿ ಹಾಡು ಅನ್ನೋಕ್ಕಾಗಲ್ಲ, ಅಥವಾ ಒಂದು ಪುಸ್ತಕನೂ ಅನ್ನೋಕ್ಕಾಗಲ್ಲ, ಸಾಲು ಅನ್ನೋಕ್ಕಾಗಲ್ಲ. ಒಂದು ರೀತಿ ಅದು ಮೂರನೇ ಲೋಕ, ಒಂದು ಮ್ಯಾಜಿಕ್ ಅಂತಾನೆ ಹೇಳಬಹುದು. ಈಗ ಕೇಳಿ ರತ್ನಮಾಲಾ ಪ್ರಕಾಶ್ ಅವರ ಕಂಠದಲ್ಲಿ ಎಲ್ಲಿ ಅರಿವಿಗೆ ಇರದೋ ಬೇಲಿ. ಲಕ್ಷ್ಮೀನಾರಾಯಣ ಭಟ್ಟರ ಸಾಹಿತ್ಯ.

ಯಾವ ಚಿತ್ತಾರದೊಂದಿಗೆ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಭಾವಗೀತೆಗಳು ನಿಧಾನವಾಗಿ ಬೀಳುವ ಮಳೆಹನಿಯ ಹಾಗೆ, ಪದಗಳಿಗೆ ಸ್ವರ ಸೇರಿದಾಗ, ಆ ಸ್ವರಕ್ಕೆ ಮೌನ ಸೇರಿದಾಗ, ಪದಗಳು ಸೇರಿದಾಗ ಹುಟ್ಟುವಂತಹ ಒಂದು ಭಾವ. ಭಾವಗೀತೆಗಳನ್ನ ಕೇಳಿದ ತಕ್ಷಣ ಮನಸ್ಸು ನಿರಾಳ ಅನ್ಸುತ್ತೆ ಅಲ್ವಾ? ಈಗ ಕೇಳಿ ಎಂ ಡಿ ಪಲ್ಲವಿ ಅವರ ಕಂಠದಲ್ಲಿ ಬಾರು ಸಾಧನ ಕೇರಿಗೆ.

ಇಂಥ ತಂಪಾದ ಹೊತ್ತಲ್ಲಿ ಎಂಥ ಹಿತವಾದ ಭಾವಗೀತೆಗಳು ಅಲ್ವಾ. ಭಾವಗೀತೆಗಳಲ್ಲಿ ವಿರಹವು ಕೂಡ ಒಂದು ರೀತಿಯ ಏನೋ ಖುಷಿಯ ರೀತಿ ಭಾಸ ಆಗುತ್ತೆ. ಯಾಕಂದರೆ ಅಲ್ಲಿರುವಂಥ ಸಾಹಿತ್ಯ, ನಮ್ಮ ಕವಿಗಳು ಆ ವಿರಹವನ್ನು ಕೂಡ ಎಂಜಾಯ್ ಮಾಡಿ ಎಷ್ಟು ಚೆನ್ನಾಗಿ ಬರೆದಿರ್ತಾರೆ. ಈಗ ಕೇಳಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಸಿ ಅಶ್ವಥ್ ಅವರ ಕಂಠದಲ್ಲಿ, ಸಾಹಿತ್ಯ ಜಿ ಎಸ್ ಶಿವರುದ್ರಪ್ಪ.

ಎಂ ಡಿ ಪಲ್ಲವಿಯವರ ಕಂಠದಲ್ಲಿ ಮಧುಚಂದ್ರನ ಅನ್ನೋ ಗೀತೆಯನ್ನ ಕೇಳಿದ್ರಿ. ಸಾಹಿತ್ಯ ರಂಜಿನಿ ಪ್ರಭು, ಸಂಗೀತ ಉಪಾಸನಾ ಮೋಹನ್. ಭಾವಗೀತೆಗಳು ಯಾವತ್ತೂ ಕೂಡ ಹಳೆಯದಾಗೋದಿಲ್ಲ, ಯಾಕಂದ್ರೆ ಅವು ಫ್ಯಾಷನ್ ಬಗ್ಗೆ ಅಲ್ಲ, ಅವು ಮನುಷ್ಯನ ಮೂಲಭೂತ ಭಾವಗಳ ಬಗ್ಗೆ. ಪ್ರೀತಿ ನೋವು ಹುಡುಕಾಟ ಪ್ರಶ್ನೆ ಇವು 100 ವರ್ಷ ಶತಮಾನಗಳ ಹಿಂದೆನೂ ಕೂಡ ಇದ್ದು 100 ವರ್ಷ ಶತಮಾನಗಳು ಮುಂದೆ ಹೋದರೂ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಯಾವ ಕಾಲವಾದರೂ ಸರಿ, ಯಾವ ಕಾಲದವರಾದರೂ ಸರಿ, ಭಾವಗೀತೆಗಳಿಗೆ ತಲೆಯನ್ನು ಆಡಿಸಲೇಬೇಕು, ಆಡಿಸ್ತಾರೆ. ಒಂದಷ್ಟು ಸಂದೇಶಗಳು ಬಂದಿವೆ, ಸಂದೇಶಗಳತ್ತ ಸಾಗೋಣ. ಹಾಡುಗಳು ಒಂದೊಂದು ತುಂಬ ಚೆನ್ನಾಗಿದೆ, ಪ್ರತಿಯೊಂದು ಹಾಡು ಬ್ಯೂಟಿಫುಲ್ ಅಂತ ನಿರ್ಮಲಾ ಅವರು ಹೇಳ್ತಾ ಇದ್ದಾರೆ. ಭಾವಗೀತೆಗಳು, ಒಂದೊಂದು ಭಾವಗೀತೆ ನೀವು ಆಯ್ಕೆ ಮಾಡಿರೋ ಗೀತೆಗಳು ಭವ್ಯವಾಗಿದೆ ಅಂತ ಮಂಗಳಾ ಮೈಸೂರಿನಿಂದ ಹೇಳ್ತಾ ಇದ್ದಾರೆ. ಕಾಣದ ಕಡಲಿಗೆ ಹಾಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಈ ಎರಡು ಗೀತೆಗಳು ನಾನು ನಿತ್ಯ ಕೇಳ್ತೀನಿ. ಈ ಹಾಡುಗಳು ನೀಡುವಂಥ ಭಾವನಾತ್ಮಕ ಫೀಲಿಂಗು ಅದು ಒಂಥರ ನೆಕ್ಸ್ಟ್ ಲೆವೆಲ್ ಫೀಲು, ಅವಿನಾಭಾವ ಸಂಬಂಧ ಇದೆ ಹಾಡಿನ ಜೊತೆ, ನನಗೆ ತುಂಬ ಕನೆಕ್ಟ್ ಫೀಲ್ ಆಗುತ್ತೆ ಅಂತ ಇದ್ದಾರೆ. ಈಗ ಕೇಳಿ ಮೇಘನಾ ಭಟ್ ಅವರ ಕಂಠದಲ್ಲಿ ಹೂ ಅರಳುವ ಸಮಯದಲ್ಲಿ, ಸಾಹಿತ್ಯ ಡಾಕ್ಟರ್ ಕೆ ಎಸ್ ನರಸಿಂಹಸ್ವಾಮಿ.

ಕರ್ನಾಟಕದಲ್ಲಿ ಸರಿಯಾಗೋ ಪ್ರೀತಿಯ ಮತ್ತೊಂದು ಭಾವಗೀತೆ ಭಾವಗೀತೆನೆ. ಒಂದೇ ಬಾರಿ ನನ್ನ ನೋಡಿ, ಸಂಗೀತ ಕಟ್ಟಿಯವರ ಕಂಠದಲ್ಲಿ ಸಾಹಿತ್ಯ ದರಾ ಬೇಂದ್ರೆ.

ಭಾವ ಚಿತ್ತಾರದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಈಗ ಕೇಳೋಣ ಸಕ್ಕರೆಯ ಪಾಕದಲ್ಲಿ ಎಂಬ ಭಾವಗೀತೆ. ಎಂ ಡಿ ಪಲ್ಲವಿಯವರ ಕಂಠದಲ್ಲಿ ಸಾಹಿತ್ಯ ಎಚ್ ಎಸ್ ವೆಂಕಟೇಶಮೂರ್ತಿ, ಸಂಗೀತ ಉಪಾಸನಾ ಮೋಹನ್.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಭಾವ ಚಿತ್ತಾರದಲ್ಲಿ ನಾವೆಲ್ಲರ ಜೊತೆಯಾಗಿ ಭಾವಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಸರ್, ಭಾವಗೀತೆಗಳಲ್ಲಿ ಯಾವುದು ಚಂದ ಅಂತ ಹೇಳೋದಕ್ಕೆ ಕಷ್ಟ. ಎಲ್ಲಾ ಗೀತೆಗಳು ತುಂಬಾ ಚೆನ್ನಾಗಿದೆ, ಅದೇ ಅವುಗಳ ಶಕ್ತಿ ಅಂತ ಹೇಳ್ತಾ ಇದಾರೆ ವೆಂಕಟೇಶ್ ತೂಬಿನಕೆರೆ ಮಂಡ್ಯದಿಂದ. ಒಂದೊಂದು ಹಾಡು ಕೂಡ ಮುತ್ತಿನ ಹಾಗಿತ್ತು, ತುಂಬಾ ಚೆನ್ನಾಗಿತ್ತು ಅಂತ. ಯಾವ ನಗರದಿಂದ ಹೊಸನೂರ್ ಅವರು ಸಂದೇಶವನ್ನ ಕಳಿಸ್ಕೊಡಿದ್ದಾರೆ, ಪಾವನಿ ಸವಿತಾ ಅವರು. ಡಾಕ್ಟರ್ ಅನಂತಕುಮಾರ್ ಅರಸು, ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ. ಇವತ್ತಿನ ಎಲ್ಲ ಭಾವಗೀತೆಗಳು ಅತ್ಯದ್ಭುತವಾಗಿತ್ತು, ಸುಶ್ರಾವ್ಯವಾಗಿತ್ತು, ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದ ಅಂತ ಇದ್ದಾರೆ. ಜಿಎಸ್ ಚಂದನ ಅವರು ಚಿತ್ರದುರ್ಗದಿಂದ, ಎಲ್ಲಾ ಭಾವಗೀತೆಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಎಲ್ಲೋ ಹುಡುಕಿದೆ ಎಲ್ಲದೆ ಅದೇ ಇವರ ಭಾವಗೀತೆ, ನನ್ನ ಫೇವ್ರೇಟ್ ಅಂತ ಇದ್ದಾರೆ. ಎಲ್ಲ ಗೀತೆಗಳು ಚೆನ್ನಾಗಿತ್ತು ಅಂತ ನೈಜ ಗುಣ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಆದರೂ ಅದೂರ್ ಪ್ರಕಾಶ್ ಅವರು ಮಧುಚಂದ್ರನ ಬೆಳದಿಂಗಳು ತಿಳಿಗೊಳದಲ್ಲಿ ಚೆಲ್ಲಾಡಿದೆ ಅನ್ನೋ ಭಾವಗೀತೆ ಅದ್ಭುತವಾಗಿತ್ತು ಅಂತ ಇದ್ದಾರೆ. ಪ್ರೇಮಲತಾ ವಜ್ರ ಅತ್ಯುತಿ ಬಿದರಹಳ್ಳಿಯಿಂದ, ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ಹಾಡುಗಳನ್ನ ಕೇಳಿ ನಮ್ಮ ಬೆಳಗಿನಿಂದ ಆಗಿದ್ದಂತ ನಮಗೆ ಬೆಳಗಿಂದ ಆಗಿದ್ದಂತಹ ಯಸ ಎಲ್ಲ ಮಾಯ ಆಯಿತು ಅಂತ ಹೇಳ್ತಾ ಇದ್ದಾರೆ. ಮಸ್ತೂರು ಸುಧಾರಾಣಿ ಚಂದನ ಸ್ಪಂದನ ಅವರು ಹಾಡುಗಳು ಚೆನ್ನಾಗಿತ್ತು ಅಂತ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಮಂಡಿಕಲ್ನಿಂದ ಕೃಪಾ ಅವರು, ಭಾವಗೀತೆಗಳು ಎಷ್ಟು ಅರ್ಥಪೂರ್ಣವಾಗಿದ್ವು, ಬಹಳ ಇಂಪಾಗಿ ಮೂಡಿ ಬಂತು ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮದ ಕೊನೆಯ ಗೀತೆ ಎದೆ ತುಂಬಿ ಹಾಡಿದನು. ನಮ್ಮ ಮನೆ ಮನೆಗಳಲ್ಲಿ ಸದಾ ಗುರುಗುವಂಥ, ನಮ್ಮ ಹೃದಯದಲ್ಲಿ ಸದಾ ತುಂಬಿರುವಂಥ ಗೀತೆ ಕೇಳಿ ಎಂಜಾಯ್ ಮಾಡಿ.

ಆಹಾ, ಇದು ಎಲ್ಲರ ಮೆಚ್ಚಿನ ಗೀತೆ ಅಂತ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ನಿರ್ಮಲ ಅವರು ಕೂಡ ಎಲ್ಲರೂ ಇಷ್ಟಪಡುವಂತಹ ಗೀತೆ ಇದು ಅಂತ ಹೇಳ್ತಾ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ ಭಾವಚಿತ್ತಾರದ ವಿಶೇಷ. ಭಾವಚಿತ್ತಾರದಲ್ಲಿ ಇಷ್ಟೊತ್ತು ನಿಮ್ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಸಂದೇಶ ಕಳಿಸ್ಕೊಟ್ಟ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಸಮಯ ಆಗ್ತಾ ಇದೆ 9 ಗಂಟೆ. ಈಗ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳೋಣ ದೆಹಲಿ ಕೇಂದ್ರದ ಸಹಪ್ರಸಾರದೊಂದಿಗೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ 9:15 ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಹಿಂದಿ ಮೆಲೋಡಿಸಿನ ಶುರು ಮಾಡುವಂತಹ ಸಮಯ. ಹಿಂದಿ ಮೆಲೋಡಿಸಲಿ ಒಂದಷ್ಟು ಚಂದದ ಹಿಂದಿ ಗೀತೆಗಳನ್ನ ಕೇಳ್ತಾ ಸಾಗೋಣ. ಕೇಳಿ, ಎಂಜಾಯ್ ಮಾಡಿ.

ಹಿಂದಿ ಮೆಲೋಡಿಸ್ ನಲ್ಲಿ ಇಂಪಾದ ಹಿಂದಿ ಹಾಡುಗಳನ್ನ ಕೇಳ್ತಾ ಇದೀವಿ. ಸಮಯ 9:28 ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಹಿಂದಿ ಮೆಲೋಡಿಸ್ ನಲ್ಲಿ ನಿಮ್ಮ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಮತ್ತೊಂದು ಬ್ಯೂಟಿಫುಲ್ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ ಕೇಘರ್ ಕಬ್ ಆಓಗೆ.

ಸಮಯ 9:39 ಇದು ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಹಿಂದಿ ಮೆಲೋಡಿಸಲಿ ನಿಮ್ ಜೊತೆ ಆಗಿರೋದು ನಿಮ್ಮ ನಿವಾತು ಆರ್ಜಯ ಮಂಜುನಾಥ್. ಕೌಸಲ್ಯ ಅವರು ಬನಶಂಕರಿಯಿಂದ ಬಾರ್ಡರ್ ಚಿತ್ರದ ಹಾಡು ಸಖತ್ತಾಗಿದೆ ಅಂತ ಆದರೆ ಹಾಡು ಚೆನ್ನಾಗಿದೆ ಅಂತ ನಿರ್ಮಲಾ ಅವರು ಹೇಳ್ತಾ ಇದ್ದಾರೆ. ಹಾಗೆ ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಡಿದ್ದಾರೆ, ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಮತ್ತೆರಡು ಬ್ಯೂಟಿಫುಲ್ ಗೀತೆಗಳು ನಿಮಗಾಗಿ ಮುಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಹಿಂದಿ ಮೆಲೋಡಿಕ್ಸ್ನಲ್ಲಿ ಮಧುರವಾದ ಮೆಲೋಡಿಕ್ ಗೀತೆಗಳನ್ನ ಸಾಕ್ತಾ ಕೇಳ್ತಾ ಇದ್ದೀವಿ. ಈಗ ಮತ್ತೊಂದು ಬ್ಯೂಟಿಫುಲ್ ಗೀತೆ, ನಿಮ್ಮೆಲ್ಲರ ನೆಚ್ಚಿನ ಗೀತೆ ಅಂತ ಗೊತ್ತು, ಯೇ ಹಸಿವಾದಿಯಾ ಏ ಖುಲಾ ಹಾಸಿಮಾ.

ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಆದ್ರೆ, ವಾಣಿಶ್ರೀ ಧಾರವಾಡದಿಂದ ಹಾಡುಗಳು ಚೆನ್ನಾಗಿದೆ ಅಂತ ಆದ್ರೆ, ಎವರ್ ಗ್ರೀನ್ ಹಾಡುಗಳು ಅಂತ ನಿರ್ಮಲ ಅಂತ ಇದ್ರೆ, ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಅವರು, ಹಾಡುಗಳು ಚೆನ್ನಾಗಿದೆ ಪ್ರಸಾರಕ್ಕೆ ಧನ್ಯವಾದ ಅಂತ ಆದ್ರೆ, ಕಾರ್ಯಕ್ರಮದ ಕೊನೆಯ ಗೀತೆ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಗೀತೆ, ಎಷ್ಟೋ ಬಾರಿ ನೀವೆಲ್ಲರೂ ರಿಕ್ವೆಸ್ಟ್ ಮಾಡಿದಂತಹ ಗೀತೆ, ನಿಮ್ಮಿಷ್ಟದ ಗೀತೆ ಮೂಡಿ ಬರ್ತಾ ಇದೆ, ಯಾವ ಗೀತೆ ಅಂತ ಯೋಚನೆ ಮಾಡ್ತಿದ್ದೀರಾ? ಸಾಥಿಯಾ ತೂನೆ ಕ್ಯಾಕಿಯಾ, ಎಸ್ ಪಿ ಬಿ ಹಾಗೂ ಚಿತ್ರ ಅವರ ಕಂಠದಲ್ಲಿ ಕೇಳಿ ಎಂಜಾಯ್ ಮಾಡಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತೀಯ ಜನಸಂಘದ ಸಂಸ್ಥಾಪಕ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 125ನೇ ಜನ್ಮ ವಾರ್ಷಿಕೋತ್ಸವದ ಪ್ರಯುಕ್ತ ಇಂದು ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನುದ್ದೇಶಿಸಿ ಮಾತನಾಡಿದರು. ವಿಡಿಯೋ ಸಂದೇಶ ಹಂಚಿಕೊಂಡಿರುವ ಅವರು, ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಚಿಂತನೆ ಆಧುನಿಕ ಭಾರತವನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದರು. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇಂದು ವರ್ಚುವಲ್ ಮೂಲಕ ಉತ್ತರಾಖಂಡದ ಟನಕ್ಪುರ ಮತ್ತು ಮಹಾರಾಷ್ಟ್ರದ ಹಜೂರ್ ಸಾಹಿಬ್ ನಾಂದೇಡ್ ನಡುವಿನ ಹೊಸ ರೈಲು ಸೇವೆಗೆ ಚಾಲನೆ ನೀಡಿದರು. ಇದೇ ವೇಳೆ ಟನಕ್ಪುರ ಫಿಲಿಭಿತ್ ರೈಲು ಸೇವೆಯನ್ನು ಶಹಜಾನ್ಪುರದವರೆಗೆ ವಿಸ್ತರಿಸಿದರು. ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಹಾಗೂ ಟ್ರಸ್ಟ್ ಸದಸ್ಯ ಡಾಕ್ಟರ್ ಅನಿಲ್ ಮಿಶ್ರಾ ಅವರ ರಾಜೀನಾಮೆಯನ್ನು ಟ್ರಸ್ಟ್ ಇಂದು ಅಂಗೀಕರಿಸಿದೆ. ರಾಮಮಂದಿರ ದೇಣಿಗೆ ದುರುಪಯೋಗದ ಆರೋಪ ಪ್ರಕರಣದಲ್ಲಿ ಇಬ್ಬರ ಹೆಸರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಅವರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಿದ್ದರು. ಹೊಸ ಪ್ರಧಾನ ಕಾರ್ಯದರ್ಶಿಯ ನೇಮಕವಾಗುವವರೆಗೆ ಕೃಷ್ಣ ಮೋಹನ್ ಅವರನ್ನು ಹಂಗಾಮಿ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು ಒಡಿಶಾದ ಭುವನೇಶ್ವರದಲ್ಲಿ ನಾಳೆಯಿಂದ 2 ದಿನಗಳ ಬುಡಕಟ್ಟು ಸಂಶೋಧನಾ ಸಂಸ್ಥೆಗಳ ಟಿಆರ್ಐ ಬಲವರ್ಧನೆ ಕುರಿತ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಕಾರ್ಯಾಗಾರವನ್ನು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವ ಜುವಲ್ ಓರಾಮ್ ಉದ್ಘಾಟಿಸಲಿದ್ದಾರೆ. ಎಚ್ಎಂಟಿ ಸಂಸ್ಥೆಯ ಪುನರುಜ್ಜೀವನಗೊಳಿಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ರಾಜ್ಯ ಸರ್ಕಾರ ಹತ್ತಿಕ್ಕುತ್ತಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಅರಣ್ಯ ಇಲಾಖೆಯ ಮೂಲಕ ಸರ್ಕಾರ ಅಡೆತಡೆಗಳನ್ನು ಸೃಷ್ಟಿಸುತ್ತಿದೆ ಎಂದು ದೂರಿದ್ದಾರೆ. ಬೆಂಗಳೂರಿನ ಕಲ್ಲುಕ್ವಾರಿಯಲ್ಲಿ ಬಂಡೆ ಕುಸಿದು 7 ಕಾರ್ಮಿಕರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಜಾರಿಗೊಳಿಸಿ ಘಟನೆ ಕುರಿತು 2 ವಾರದೊಳಗೆ ಸಮಗ್ರ ವರದಿಯನ್ನು ಸಲ್ಲಿಸುವಂತೆ ನಿರ್ದೇಶಿಸಿದೆ. ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ ಹಾಗೂ ಉಡುಪಿ, ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ 10:04, ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ಪ್ರೇಮ ನಿನಾದವನ್ನ ಶುರು ಮಾಡೋಣ. ಪ್ರೀತಿ ಅನ್ನೋದು ಹೆಲೋ ಇಂದ ಶುರುವಾಗೋದಿಲ್ಲ, ಅದು ಐ ಲವ್ ಯು ಅನ್ನೋ ಮಾತಿನಿಂದ ಕೂಡ ಶುರುವಾಗೋದಿಲ್ಲ. ಅದು ಶುರುವಾಗೋದು ಜನಜಂಗುಳಿಯಲ್ಲಿ ಶುರುವಾಗಬಹುದು, ಇದ್ದಕ್ಕಿದ್ದಂತೆ ಶುರುವಾಗಬಹುದು, ಆದರೆ ಒಂದರಿಂದ ಮಾತ್ರ ಶುರುವಾಗುತ್ತೆ. ಏನದು? ಎರಡು ಕಣ್ಣುಗಳು ಒಂದಾಗುವಂಥ ಆ ಒಂದು ಸೆಕೆಂಡಿನಿಂದ. ಆ ಒಂದು ಸೆಕೆಂಡಲ್ಲಿ ಜಗತ್ತು ನಿಲ್ಲುತ್ತೆ, ಸುತ್ತಲಿನ ಶಬ್ದ ಎಲ್ಲವೂ ನಿಶ್ಶಬ್ದವಾಗುತ್ತೆ, ಮತ್ತು ಹೃದಯ ಮಾತ್ರ ಜೋರಾಗಿ ಹೇಳ್ತಿರುತ್ತೆ, ಇವರೇ ನಮ್ಮ ಮನಸ್ಸಿನ ಪಾರ್ಟ್ನರ್ ಅಂತ, ದಿಸ್ ಪರ್ಸನ್ ಇಸ್ ಡಿಫ್ರೆಂಟ್ ಅಂತ ಹೃದಯ ಹೇಳ್ತಾ ಇರುತ್ತೆ. ಇವತ್ತು ನಾವು ಪ್ರೇಮ ನಿನಾದದಲ್ಲಿ ಮಾತಾಡ್ತಾ ಇರೋದು ಕಣ್ಣೋಟದ ಬಗ್ಗೆ. ಕಣ್ಣೋಟಕ್ಕೆ ಸೋಲದೇ ಇರೋರಂತೂ ಇಲ್ವೇ ಇಲ್ಲ. ನಾನು ಸೋತಿರ್ತೀನಿ, ನೀವು ಸೋತಿರ್ತೀರ, ಎಲ್ಲರೂ ಕೂಡ ಕಣ್ಣೋಟಕ್ಕೆ ಸೋತಿರ್ತಾರೆ. ಅದು ಮಾತಿಲ್ಲದ ಪ್ರೇಮ ಪತ್ರ, ಶಬ್ದವಿಲ್ಲದ ಹಾಡು, ಕೆಲವೊಮ್ಮೆ ನಾಚಿಕೆಯಿಂದ ತಪ್ಪಿಸಿಕೊಳ್ಳುವಂತಹ ಕಣ್ಣೋಟ ಆಗಿರಬಹುದು, ಕೆಲವೊಮ್ಮೆ ನಗುತ್ತಾ ಹತ್ತಿರ ಕರೆಯುವಂತಹ ಕಣ್ಣೋಟ ಆಗಿರಬಹುದು, ಕೆಲವೊಮ್ಮೆ ಕೋಪದಲ್ಲೂ ಕಾಳಜಿ ತೋರುವಂತಹ ಕಣ್ಣೋಟ, ಕೆಲವೊಮ್ಮೆ ಅದು ಕ್ಷಮೆ ಕೇಳುವ ಕಣ್ಣೋಟ. ಪ್ರೀತಿಯಲ್ಲಿ ನಾವು ಸಾವಿರ ಮಾತುಗಳನ್ನ ಆಡ್ತೀವಿ, ಜಗಳ ಆಡ್ತೀವಿ, ಸಮಾಧಾನ ಮಾಡ್ಕೋತೀವಿ, ಕೊನೆಯಲ್ಲಿ ಉಳಿಯೋದು ಒಂದು ಕಣ್ಣೋಟ ಮಾತ್ರ. ಮೊದಲ ಬಾರಿ ನೋಡಿದ ಕಣ್ಣೋಟ ಅಥವಾ ಕೊನೆಯ ಬಾರಿ ನೋಡಿದ ಕಣ್ಣೋಟ, ಅದು ಇಡೀ ಕಥೆಯನ್ನ ಒಂದು ಫ್ರೇಮ್ನಲ್ಲಿ ಕಟ್ಟಾಕುತ್ತೆ. ಇವತ್ತು ಪ್ರೇಮ ನಿನಾದದಲ್ಲಿ ನಾವು ಕಣ್ಣೋಟದ ಬಗ್ಗೆ ಮಾತಾಡೋಣ. ಕಣ್ಣುಗಳು ಸುಳ್ಳು ಹೇಳೋದಿಲ್ಲ, ಮತ್ತು ಪ್ರೀತಿಯನ್ನ ಕಣ್ಣಲ್ಲಿ ಮುಚ್ಚಿಟ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಕೂತ್ಕೊಳ್ಳಿ, ಕಣ್ಮುಚ್ಕೊಳ್ಳಿ, ಮತ್ತೆ ನೆನಪಿಸ್ಕೊಳ್ಳಿ ನಿಮ್ಮ ಪ್ರೀತಿಯ ಮೊದಲ ನೋಟವನ್ನ. ಪ್ರೇಮ ನಿನಾದದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್.

0: ಹೌದು, ಕಣ್ಣ ಸನ್ನೆಯಲ್ಲೇ, ಕಣ್ಣ ಸೆಲಿಗೆಯಲ್ಲೇ ಎಲ್ಲ ಸುಲಿಗೆ ಆಗೋಗುತ್ತೆ. ಪ್ರೇಮ ನಿನಾದದಲ್ಲಿ ಕಣ್ಣೋಟದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಪ್ರೇಮ ನಿನಾದದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಎಂಥ ರಾಜನೇ ಆಗಲಿ, ಎಂಥ ಮಹಾರಾಜನೇ ಆಗಲಿ, ಎಂಥ ಸಾಮ್ರಾಟ ಚಕ್ರವರ್ತಿನೇ ಆಗಲಿ, ಎಲ್ಲರೂ ಕೂಡ ಪ್ರೀತಿಗೆ ಸೋತಿರುವಂಥ ಉದಾಹರಣೆಗಳಿದೆ, ಕಣ್ಣೋಟಕ್ಕೆ ಸೋತಿರುವಂಥ ಉದಾಹರಣೆಗಳಿದೆ, ಕಣ್ಣೋಟಕ್ಕೆ ಮರಳಾಗಿ ಪ್ರೀತಿ ಹುಟ್ಟಿರುವುದು ಕೂಡ ಸಾಕ್ಷಿಗಳಿವೆ ಇತಿಹಾಸದಲ್ಲಿ. ಅಂಥ ರಾಜ ಮಹಾರಾಜರೇ ಪ್ರೀತಿಗೆ ಸ್ಪೆಷಲಿ ಕಣ್ಣೋಟಕ್ಕೆ ಸೋತಿದ್ದಾರೆ ಅಂದಮೇಲೆ ಇನ್ನು ನಾವೇನು ಮಹಾಲ್ವಾ? ಏನು ಮೊದಲ ಕಣ್ಣೋಟದ ಬಗ್ಗೆ ಮಾತಾಡ. ಮೊದಲ ಕಣ್ಣೋಟದಲ್ಲಿ ಏನಿರುತ್ತೆ? ಕುತೂಹಲ, ನಡುಕ ಎಲ್ಲವೂ ಇರುತ್ತೆ. ಇವರನ್ನ ಮತ್ತೆ ನೋಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅದು ಪ್ರಪೋಸಲ್ ಅಲ್ಲ, ಒಂದು ಇನ್ವಿಟೇಷನ್ ಇರಬಹುದು, ಆಮಂತ್ರಣ. ನಾನು ಇಲ್ಲೇ ಇದ್ದೀನಿ, ನಿನಗಾಗಿ ಕಾಯ್ತಿದ್ದೀನಿ ಅಂತ ಹೇಳುವ ಒಂದು ಮೌನದ ಕರೆ. ಆ ಕಣ್ಣೋಟ ಮುಗಿದ ನಂತರ ಎರಡು ಜೀವಿಗಳು ಬೇರೆ ದಿಕ್ಕಿಗೆ ಹೋಗ್ಬಿಟ್ಟಿರ್ತಾರೆ. ಆದರೆ ಮನಸ್ಸು ಮಾತ್ರ ಆ ಕಣ್ಣೋಟದ ಫ್ರೇಮನ್ನೇ ನೆನಪಾಡ್ಕೋತಾ ಇರುತ್ತೆ, ಯಾಕಂದರೆ ಅದು ಪ್ರೀತಿಯ ಮೊದಲ ಪುಟ. ನಿಮ್ಮ ಜೀವನದಲ್ಲಿ ಆ ಮೊದಲ ಕಣ್ಣೋಟ ನೆನಪಿದೆಯಾ? ಒಂದು ಸೆಕೆಂಡು ನಿಮ್ಮನ್ನ, ನಿಮ್ಮ ಮನಸ್ಸನ್ನ ಬದಲಾಯಿಸಿದಂಥ ಕಣ್ಣೋಟ. ಸಂದೇಶಗಳನ್ನ ಕಳಿಸ್ಕೊಡಿ ವಾಟ್ಸ್ಆ್ಯಪ್ ಸಂಖ್ಯೆ 9483091019.
1: ಕಣ್ಣಿನ ನೋಟಗಳು, ಕೋಲ್ಮಿಂಚಿನ ಬಾಣಗಳು,

ಪ್ರೇಮ ನಿನಾದದಲ್ಲಿ ನಾವು ಕಣ್ಣೋಟದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪ್ರೀತಿಯ ಆರಂಭದ ದಿನಗಳು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಸ್ಪೆಷಲಿ ಆ ಒಂದು ಕಾಲಘಟ್ಟದ ಕಣ್ಣೋಟಗಳು ಆಹಾ ಮೆಸ್ಮರೈಸಿಂಗ್. ನೇರವಾಗಿ ನೋಡೋದಕ್ಕಾಗೋದಿಲ್ಲ, ತಲೆ ಎತ್ತಿ ಒಂದು ಸೆಕೆಂಡ್ ನೋಡ್ತೀವಿ, ಎಲ್ಲಿ ಏನು ಅನ್ಕೊಂಡ್ಬಿಡ್ತಾರೋ ಅಂತ ಮತ್ತೆ ತಲೆ ತಗ್ಗಿಸ್ತೀವಿ. ಕೆನ್ನೆ ಕೆಂಪಾಗುತ್ತೆ, ತುಟಿ ಮೇಲೆ ಸಣ್ಣ ಕಿರಣಗೆ ಮೂಡುತ್ತೆ, ಮತ್ತೆ ಧೈರ್ಯ ಮಾಡಿ ನೋಡ್ತೀವಿ, ಮತ್ತೆ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಈ ಕಣ್ಣ ಮುಚ್ಚಾಲೆ ನೋಡೋದು ಸುಮ್ಮನಾಗೋದು ಆಟದಲ್ಲಿ ಪ್ರೀತಿ ಆರಂಭ ಆಗುತ್ತೆ. ಆ ಕಣ್ಣೋಟದಲ್ಲಿ ಭಯ ಇರುತ್ತೆ, ಅವರು ತಪ್ಪಾಗಿ ಅರ್ಥ ಮಾಡ್ಕೋತಾರೋ ಏನನ್ಕೋತಾರೋ, ಅವರು ಕೂಡ ವಾಪಸ್ ನೋಡ್ತಾರವೋ ಅನ್ನೋ ಒಂದಷ್ಟು ಪುಳಕಗಳು ತವಕಗಳು ಈ ಕಣ್ಣೋಟದ ನಾಚಿಕೆಯ ಕಣ್ಣೋಟದ ಕಣ್ಣೋಟವೇ ಒಂದು ಭಾಷೆ ಅಲ್ವಾ? ನನಗೆ ದಿನ ಇಷ್ಟ ಆದರೆ ಹೇಳೋಕ್ಕಾಗ್ತಿಲ್ಲ ಅಂತ ಸಿಹಿಯಾಗಿ ಹೇಳುವಂತಹ ಒಂದು ಭಾಷೆ. ನೀವು ಕೊನೆ ಬಾರಿ ನಾಚಿಕೆಯಿಂದ ಕಣ್ ತಪ್ಪಿಸ್ಕೊಂಡಿದ್ದು ಯಾವಾಗ? ಪ್ರೀತಿಯಿಂದನ ಭಯದಿಂದನ? ಯಾವಾಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರಿ? ಕಣ್ಣೋಟದ ಬಗ್ಗೆ ಸಂದೇಶಗಳನ್ನ ಕಳಿಸ್ಕೊಡಿ. ಈಗ ಕಣ್ಣೋಟ ಅಂತ ಹೇಳ್ತಿದ್ದ ತಕ್ಷಣ ನನಗೆ ನೆನಪಾಗಿದ್ದು, ಈಗ ಪ್ರೇಮದ ಆರಂಭದಲ್ಲಿ ಈಗ ಸಿನಿಮಾಗಳೆಲ್ಲ ತೋರಿಸಿರ್ತಾರೆ, ನಾಯಕ ಹೋಗ್ತಿರ್ತಾನೆ, ಇಬ್ಬರು ಮೀಟ್ ಮಾಡಿರ್ತಾರೆ, ಸರಿ ನಾ ಹೊರಡೋಣ ಬಾಯಿ ಅಂತ ಹೇಳಿ ಹೋಗಿರ್ತಾರೆ, ಹೊರಡ್ತಿರ್ತಾರೆ, ಒಬ್ರು ಹೋಗ್ತಾ ಇರ್ತಾರೆ, ಇನ್ನೊಬ್ರು ಅಲ್ಲೇ ನಿಂತ್ಕೊಂಡು ಕಾಯ್ತಿರ್ತಾರೆ, ವಾಪಸ್ ತಿರ್ಗಿದ್ರೆ ವಾಪಸ್ ತಿರ್ಗಿದ್ರೆ ಅವ್ರಿಗೆ ನಮ್ಮಲ್ಲಿ ಪ್ರೀತಿ ಇದೆ ಅಂತ ಅರ್ಥ, ತಿರ್ಗ್ತಾರ ಅಂತ ನೋಡ್ತಿರ್ತಾರೆ, ಅವ್ರು ತಿರುಗೇ ನೋಡಿಬಿಡ್ತಾರೆ, ಅವ್ರಿಗೇನೋ ಫುಲ್ಲು ಖುಷಿ ಆಗಿಬಿಡುತ್ತೆ. ಈ ಥರ ಯಾವತ್ತಾದರೂ ನೀವು ಎಕ್ಸ್ಪೆರಿಮೆಂಟ್ ಮಾಡಿದಿರಾ? ಯಾರಾದರೂ ಒಬ್ರು ಹೋಗಬೇಕಾದ್ರೆ ಅವ್ರಿಗೆ ವಾಪಸ್ ತಿರುಗಿ ನೋಡಿದ್ರೆ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಅರ್ಥ ಅಂತ ಯಾವತ್ತಾದರೂ ಈ ಥರ ಒಂದು ಚಿಕ್ಕ ಪುಟ್ಟ ಹುಚ್ಚಾಟಗಳನ್ನ ಮಾಡಿದಿರಾ? ಮಾಡಿದ್ರೆ ಹಂಚ್ಕೊಳ್ಳಿ. ವಾಟ್ಸಪ್ ಸಂಖ್ಯೆ 9483098902 ನಿಮ್ಮ ಸಂದೇಶಗಳು ಬರಲಿ. ಕಣ್ಣೋಟಗಳು ತುಂಬ ಕೆಣಕುತ್ತೆ ಅಲ್ವಾ ಆಗಾಗ? ಹಾಗಾಗಿ ಕೆಣಕುತ್ತಿದೆ ನಿನ್ನ ಕಣ್ಣೋಟ ಎಸ್ ಪಿ ಬಿಯವರ ಕಂಠದಲ್ಲಿ.

ಕಣ್ಣೋಟದ ಮಾತುಕತೆ ನಡೀತಾ ಇದೆ ಪ್ರೇಮ ನಿನಾದದಲ್ಲಿ. ಆನಂದ್ ಕುಲಕರ್ಣಿ ಸುಲೇಪೀಠದಿಂದ ಸಂದೇಶವನ್ನ ಕಳಿಸ್ಕೊಡಿದರೆ, ನಮಸ್ತೆ. ನನ್ನ ಪ್ರೀತಿ ಕೂಡ ಕಣ್ಣಿಂದಾನೆ ಪ್ರಾರಂಭ ಆಯಿತು. ಅವಳು ಕೂಡ ನನ್ನ ಕಣ್ಣಿಗೆ ಪ್ರತಿಸ್ಪರ್ಧಿ ಆದಳು. ಒಂದು ನಿರ್ದಿಷ್ಟ ಸ್ಥಳಕ್ಕೆ ಸಮಯಕ್ಕೆ ಅವಳು ಬರ್ತಾ ಇದ್ಲು, ನಾನು ಕೂಡ ಅವಳು ಬರೋ ಸಮಯಕ್ಕೆ ಹೋಗ್ತಾ ಇದ್ದೆ. ಸುಮಾರು ದಿನಗಳವರೆಗೆ ಹೀಗೆ ನಡೀತಾ ಇತ್ತು. ಆದರೆ ಒಂದು ದಿನ ಏಕಾಏಕಿ ಅವಳು ಬರಲಿಲ್ಲ. ಆ ನನ್ನ ಕಣ್ಣು ಅಲ್ಲಿಗೆ ಅವಳಿಗಾಗಿ ಪರಿತಪಿಸಿದ ದಿನಗಳೇ ಹೆಚ್ಚಾದವು ಹೊರತು ಇಲ್ಲಿವರೆಗೂ ಅವಳು ಎಲ್ಲೂ ಕಾಣಿಸ್ಕೊಂಡಿಲ್ಲ. ವಿಷಯ ಚೆನ್ನಾಗಿತ್ತು, ಹಳೆಯದನ್ನ ನೆನಪಿಸಿದ್ರಿ, ಅದಕ್ಕೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಈಗ ಅಷ್ಟು ನಾನು ಕೇಳಿದ್ದೆ, ಯಾವತ್ತಾದರೂ ಒಬ್ರು ಹೋಗ್ತಾ ಇದ್ರೆ ನೀವು ಕಾದು ಅವ್ರು ಹಿಂತಿರುಗಿ ನೋಡ್ತಾರ ಅಂತ ಕಾದಿದ್ರ ಅಂತ. ರಾಧೆ ಕೂಡ ಹೀಗೆ ಪರೀಕ್ಷೆ ಮಾಡಿದ್ರು. ಕೊಳ್ಳಲ ನೂದುವ ಶ್ರೀಕೃಷ್ಣ ವೇಣುಗೋಪಾಲ ತಿರುಗಿ ನೋಡ್ತಾನೋ ಇಲ್ವೋ ಅಂತ ಕಾತರದಿಂದ ಕಾಯ್ತಾ ಇದ್ಲು ರಾಧೆ ಅಂತ ಅನುಷಾ ಅವ್ರು ಹೇಳ್ತಾ ಇದ್ದಾರೆ. ಸೀತೆಯ ಕಣ್ಣೋಟದಿ ರಾಮ ಬೆಲ್ಲನ್ನ ಮುರಿದ, ಜಿಂಕೆಯ ನೆಪದಿ ದುಷ್ಯಂತ ಶಕುಂತಲೆಯ ಕಣ್ಣಲ್ಲಿ ಸಿಲುಕಿದ, ನಳನು ಹಂಸದ ತೂತಿನಲ್ಲಿ ದಮಯಂತಿಯ ಕಣ್ಣೊಡನೆ ಬೆರೆತ, ಯಾವುದೋ ಮಾಧ್ಯಮದಲ್ಲಿ ಕಣ್ಣುಗಳು ಮಾತಾಡಿ ಪ್ರೀತಿ ಗೆದ್ದವು ಅಂತ ಈ ಹರಿಹರನವರು ವಿಜ್ಞಾನ ನಗರದಿಂದ ಹೇಳ್ತಾ ಇದ್ದಾರೆ. ಮತ್ತೊಂದಷ್ಟು ಸಂದೇಶಗಳು ಬಂದಿದೆ, ಕಣ್ಣೋಟದ ಕುರಿತಾಗಿ ಮಾತಾಡೋಣ ಈ ಒಂದು ಗೀತೆಯ ನಂತರ.

ಕಣ್ಣೋಟದ ಕವಲು ದಾರಿಯಲ್ಲಿ ನಾವು ಸಾಗ್ತಾ ಇದೀವಿ ಪ್ರೇಮ ನಿನಾದದಲ್ಲಿ. ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಅರ್ಜಯ್ ಮಂಜುನಾಥ್. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನಿ ಅವರು. ನಾವು ಹುಡುಗಿ ನೋಡೋದಕ್ಕೆ ಹೋದಾಗ ಮೊದಲ ಕಣ್ಣೋಟಕ್ಕೆ ಪ್ರೀತಿ ಆರಂಭ ಆಯಿತು. ಅದು ಹ್ಯಾಂಗ್ ಮರೆಯೋದಕ್ಕೆ ಸಾಧ್ಯ ಸರ್? ಯಾಕಂದ್ರೆ ಕಲ್ಲೆಟ್ಟಿಗಿಂತ ನಿನ್ನ ಕಣ್ಣೆಟ್ಟು ಜರಾಗಿ ಅಂತ ಹಾಡಿದ್ಯಲ್ಲ, ಅದೇ ತರ ಕಣ್ಣೆಟ್ಟು ತುಂಬಾ ಜೋರಾಗಿತ್ತು ಅಂತ ಇದ್ದಾರೆ. ನಾಗರಾಜ್ ಕೊಡಕಲ್ ಗಂಗಾವತಿಯಿಂದ ನಾಲ್ಕು ಕಣ್ಣುಗಳು ಕೂಡಿದ್ರೆ ಕೋಟಿ ಸುಖಗಳ ಚೆಲ್ಲಿ ಈ ಹಾಡು ನೆನಪಾಯ್ತು ಸರ್. ಕಾರ್ಯಕ್ರಮ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ ಅಂತ ಇದ್ದಾರೆ. ಸಚಿನ್ ಅವರು ಬಾಗಲಕೋಟೆಯಿಂದ ಒಂದು ಚಂದದ ಸಾಲುಗೊಂಡಷ್ಟು ಚಂದದ ಸಾಲುಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ರೆ. ನಾನು ಹೈಸ್ಕೂಲ್ ಪಿ ಯು ಸಿ ಡಿಗ್ರಿ ಓದಬೇಕಾದ್ರೆ ನನ್ನ ಮಹಿಳಾ ಸಹಪಾಠಿಗಳು ನನ್ನನ್ನ ನೋಡಿ ನಕ್ಕಿದಾಗ ನಾನು ಕೂಡ ಅವರ ನಗುವಿಗೆ ಸೋತು ನಗ್ತಾ ಇದ್ದೆ. ಆದರೆ ಅವರನ್ನ ಆತ್ಮೀಯವಾಗಿ ಮಾತಾಡಿಸೋ ಧೈರ್ಯ ಆ ಸಂದರ್ಭದಲ್ಲಿ ಇರಲಿಲ್ಲ. ನಾನು ಪ್ರತಿರೂಪವಾಗಿ ಅವರ ಬಗ್ಗೆ ಮನಸ್ಸಲ್ಲಿ ಸಂತೋಷ ಪಟ್ಕೋತಾ ಇದ್ದೆ. ಆ ನಂತರದಲ್ಲಿ ನಾನು ಮದುವೆಯಾಗೋ ಸಮಯದಲ್ಲಿ ನನ್ನ ಹೆಂಡತಿಯ ಮೊದಲನೇ ನಗುವಿಗೆ ಫಿದಾ ಆಗಿದ್ದೆ. ನೋಡ್ತಿದ್ದ ಹಾಗೆ ಇವಳನ್ನೇ ಮದುವೆ ಆಗಬೇಕು ಅನ್ನೋ ತೀರ್ಮಾನ ಮಾಡಿದೆ. ಅವಳು ಕೂಡ ಹೇಳಿದ್ರು, ನಿಮ್ಮ ಮುದ್ದಾದ ನಗು ನನ್ನನ್ನು ಮೊದಲು ಅಟ್ರ್ಯಾಕ್ಟ್ ಮಾಡಿತು ಅಂತ. ಕಣ್ಣೋಟ ಮುಗುಳ್ನಗೆ ಯಾವಾಗ ಯಾರನ್ನ ಆಕರ್ಷಣೆ ಮಾಡುತ್ತೋ ಗೊತ್ತಾಗೋದಿಲ್ಲ ಅಂತ ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಚಂದದ ಏನು ನೆನಪುಗಳನ್ನೆಲ್ಲ ಕಳ್ಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ತಮ್ಮ ಸಂದೇಶಕ್ಕಾಗಿ. ಅದೇನೋ ಹೇಳ್ತಾರಲ್ಲ ಮೊದಲನೇ ನೋಟದಲ್ಲಿ ಪ್ರೀತಿ ಅಂತ ಸಂದೇಶವನ್ನ ಕಳ್ಸಿಕೊಟ್ಟಿರೋದು ನವೀನ್ ಕುಮಾರ್ ಅವರು. ಇನ್ನೊಂದು ಬ್ಯೂಟಿಫುಲ್ ಚಂದದ ಪ್ರೇಮ ಕಥೆ ಬಂದಿದೆ. ಏನು ಆ ಪ್ರೇಮ ಕಥೆ ಅನ್ನೋದಾದ್ರೆ, ಎಸ್, ನಮ್ಮ ಕಾಲೇಜ್ ದಿನಗಳಲ್ಲಿ ನಮ್ಮ OS ಲ್ಯಾಬಿನಲ್ಲಿ ಒಂದು ಹುಡುಗನ ಮೇಲೆ, ನನ್ನದೇ ಕ್ಲಾಸ್ ಹುಡುಗನ ಮೇಲೆ ನನಗೆ ತುಂಬಾ ಕ್ರಶ್ ಇತ್ತು. ಸೊ ನಮ್ಮ ಕಣ್ಗಳು ಕೂಡ ಮೀಟ್ ಆಯಿತು. ಒಂದು 3 ಸೆಕೆಂಡು ಅವನ್ ನೋಡಿದ, ಬಟ್ ನನಗೆ ಭಯ ಆಗಿ ನಾನೇ ಸೈಡ್ಗೆ ಹೋದೆ. ಅದಾದ್ಮೇಲೆ ಅಷ್ಟೇ, ಬೇರೆ ಏನೂ ಇಲ್ಲ, ನನ್ನ ಪಾಡಿಗೆ ನಾನು ಹೋದೆ, ಅವನ ಪಾಡಿಗೆ ಅವನು ಹೋದ. ಐ ಥಿಂಕ್ ಅವನಿಗೆ ಗೊತ್ತೇ ಆಗಲಿಲ್ಲ ಅನಿಸುತ್ತೆ ಕಾಲೇಜಲ್ಲಿ ಇದ್ದಾಗ. ಆ್ಯಂಡ್ ಬಿಟ್ಟು

ಇಷ್ಟು ವರ್ಷಗಳಾದ್ರೂ ಕೂಡ ನನಗೆ ಅವನ ಮೇಲೆ ಕ್ರಶ್ ಇತ್ತು ಅಂತ. ಓಕೆ, ಒಂದು ಎವರ್ಗ್ರೀನ್ ಕ್ರಶ್ ಇಲ್ಲಿ ಎಕ್ಸ್ಪ್ಲೋರ್ ಆಗಿದೆ. ಬಟ್ ಇಟ್ ವಾಸ್ ವೆರಿ ಸ್ಪೆಷಲ್ ಮೂಮೆಂಟ್ ಟು ರಿಮೆಂಬರ್. ಇವ್ರಿಗೆ ಅವತ್ತು ಕ್ರಶ್ ಇತ್ತು, ಇವತ್ತು ಕ್ರಶ್ ಇದೆ. ಸಂದೇಶ ಕಳಿಸಿರೋದು ಯಾರು, ಹೆಸರನ್ನು ಮಾತ್ರ ಮೆನ್ಷನ್ ಮಾಡಿಲ್ಲ. ಯಾರು ಅಂತ ಹೇಳಿದರೆ ಅವರು ಕಾರ್ಯಕ್ರಮ ಕೇಳ್ತಾ ಇದ್ದಾರೆ ದೂರದಲ್ಲಿ, ಖುಷಿ ಪಟ್ಕೊಂಡು ಓ ಅಂತ ಅವರು ಹಳೆಯ ದಿನಗಳನ್ನು ಮೆಲ್ಕ್ ಹಾಕ್ತಿದ್ರು ಏನೋ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಸಂದೇಶ ಕಳಿಸ್ಕೊಟ್ಟಾಗ ನಿಮ್ಮ ಹೆಸರನ್ನು ಕಳಿಸ್ಕೊಡಿ, ಅವ್ರ ಹೆಸರನ್ನು ಕಳಿಸ್ಕೊಡಿ, ನೋಡೋಣ ಕಣ್ಣೋಟ ಮತ್ತೆ ಸೇರುತ್ತಾ ಹೇಗೆ ಅಂತ. ಬನಶಂಕರಿಯಿಂದ ಕೌಸಲ್ಯ ಅವರು ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದಷ್ಟು ಸಂದೇಶಗಳಿದೆ, ಕಣ್ಣೋಟದ ಬಗ್ಗೆ ಮತ್ತಷ್ಟು ಮಾತಾಡ್ತಾ ಸಾಗೋಣ ಈ ಒಂದು ಗೀತೆಯ ನಂತರ.

ಕಣ್ಣೋಟದ ಬಗ್ಗೆ ಪ್ರೇಮ ನಿನಾದದಲ್ಲಿ ಮಾತಾಡ್ತಾ ಸಾಕ್ತಾ ಇದೀವಿ. ಪ್ರೇಮ ನಿನಾದದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಅರ್ಜಿ ಮಂಜುನಾಥು. ಈ ಕಣ್ಣೋಟದಲ್ಲಿ ಮಾತಾಡ್ದೇನೆ ಎಷ್ಟೆಲ್ಲ ಮಾತಾಡ್ಬೋದು ಅಲ್ವಾ? ಸುತ್ತಲೂ ಜನ ಇರ್ತಾರೆ, ಏನು ಮಾತಾಡಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಕೆಲಸಕ್ಕೆ ಬರೋದೇ ಕಣ್ಣೋಟ.

ಅರ್ಧ ಸೆಕೆಂಡಿನ ನೋಟ ಅಂದ್ರೆ ಒಂದು ಕೋಡ್ ಇರುತ್ತೆ. ನಾನಿನ್ನ ನೋಡ್ತಾ ಇದ್ದೀನಿ, ನೀನ್ ಹೇಳಿದ್ದು ಅರ್ಥ ಆಯ್ತು, ನೀನ್ ಹೇಳಿದ್ದು ಕೇಳಿಸ್ತು ಅಂತ. ಬೇರೆಯವ್ರಿಗೆ ಇದು ಸಾಮಾನ್ಯ, ಆದ್ರೆ ಇಬ್ಬರಿಗೆ ಪ್ರೀತಿ ಮಾಡೋರ್ಗೆ ಸೀಕ್ರೆಟ್ ಸಂದೇಶಗಳನ್ನ ಕಳ್ಸಿಕೊಡುವಂತಹ ಒಂದು ಸಾಧನ ಈ ಕಣ್ಣೋಟ. ವೈಫೈ ಇಂಟರ್ನೆಟ್ ಇಲ್ಲದೆ ಹೋಗುವಂತಹ ಮೆಸೇಜ್ ಕಣ್ಣೋಟದಲ್ಲಿ. ಯಾರ ಹತ್ರನಾದ್ರೂ ಕಣ್ಣಿಂದಲೇ ಮಾತಾಡಿರೋ ಅನುಭವ ಇದೆಯಾ ನಿಮಗೆ? ಎಲ್ರಿಗೂ ಇರುತ್ತೆ, ಬಟ್ ಒಂದು ಸ್ಪೆಷಲ್ ಮೂಮೆಂಟ್ ಇರುತ್ತಲ್ಲ, ಆ ಮೂಮೆಂಟ್ನ ಹಂಚ್ಕೊಳ್ಳಿ. ವಾಟ್ಸಪ್ ಸಂಖ್ಯೆ 9484091092 ಒಂಬತ್ತಕ್ಕೆ. ಮದುವೆಗೆ ಮೊದಲು ಮನೆಯಲ್ಲಿ ಮದುವೆ ಮಾತುಕತೆ ಆದ ನಂತರ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು ನಮ್ಮ ಯಜಮಾನರು ಮನೆಯವರು. ಪೂಜೆ ಮುಗಿಸಿ ನಂತರ ನಮ್ಮ ಮನೆಯವರ ಅಕ್ಕ ಭಾವ ಅಣ್ಣ ಅತ್ತಿಗೆ ತಂದೆ ಎಲ್ಲರೂ ವಾಪಸ್ ಊರಿಗೆ ಹೊರಟರು. ಆಗ ನನಗೆ ನಮ್ಮ ಮನೆಯವರು ಕಣ್ಣ ಸನ್ನೆಯ ಜೊತೆ ಕತ್ತನ್ನ ಅಲ್ಲಾಡಿಸಿ ಹೋಗಿ ಬರ್ತೀನಿ ಅಂದರು. ಅದನ್ನ ನೋಡಿದ ನನ್ನ ತಂಗಿ ತಮಾಷೆ ಮಾಡ್ತಾ ಇದ್ಲು ಅಂತ ಕವಿತಾ ಅವರು ಧಾರವಾಡದಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಕಣ್ಣಿನ ಹಾಡುಗಳು ತುಂಬಾ ಚೆನ್ನಾಗಿದೆ ಅಂತ ರಾಜಾಜಿನಗರದಿಂದ ಲೀಲಾ ಪೂಜಾ ವಿಸ್ಮಯ ಪೂರ್ವಿಯವರು ಸಂದೇಶ ಕಳ್ಸಿಕೊಟ್ಟಿದ್ದಾರೆ. ಹಾಗೆ ಸವದತ್ತಿಯಿಂದ ಪ್ರಸನ್ನ ಆಶಾ ಪ್ರಜಕ್ತ ಪ್ರತೀಕ್ಷಾ ಅವರು ಕೂಡ ಹಾಡುಗಳು ಚೆನ್ನಾಗಿದೆ, ವಿಷಯ ಚೆನ್ನಾಗಿದೆ ಅಂತ ಇದ್ದಾರೆ. ರವಿ ಹೆಚ್ ಎಂ ಕುಂದಾನಗರಿ ಬೆಳಗಾವಿಯಿಂದ, ಖಂಡಿತ ಸರ್ ನನಗೂ ಅನುಭವ ಆಗಿದೆ ಅಂತ ಹೇಳ್ತಾ ಇದಾರೆ. ಕೆಣಕುತ್ತಿದೆ ನಿನ್ನ ಕಣ್ಣೋಟ, ಕಣ್ಣಿಂದ ಕಣ್ಣಿಗೆ ಸಿಕ್ಕಾಪಟ್ಟೆ ಬಾಣ ಬಿಡು ಕೆಲಸ ಮಾಡ್ತಾ ಇದಾರೆ ಅಂತ ನಾಗರತ್ನ ಅವ್ರು ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಚೆನ್ನಾಗಿದೆ, ಈಗಲ್ಲ ಸುಮಾರು 30 ವರ್ಷಗಳ ಹಿಂದೆ ಇಂಥ ಅನುಭವ ಆಗಿತ್ತು, ನನಗೂ ಆಗಿದೆ. ಅಲ್ಲದೆ ನಮ್ಮ ಪಕ್ಕದ ಮನೆಯಲ್ಲಿ ಮಲೆನಾಡಿನ ಹುಡುಗಿ ಇದ್ದಳು, ಹಾಗಾಗಿ ಅವಳಿಗೆ ಮಲೆನಾಡ ಹೆಣ್ಣ ಮೈ ಬಣ್ಣ ಅಂತ ಕಿರುರಾಗದಲ್ಲಿ ಹಾಡಿದಾಗ ಅವಳು ಕಣ್ಣೋಟದಲ್ಲೇ ಸಿಡುತ್ತಿದ್ಲು, ಅದು ನೆನಪಾಯಿತು ಅಂತ ಚಿದಾನಂದ ಅವರು ಟಿ ವಿ ಸರ್ಕಲ್ನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸುಮಾರು ಸುಂಕುತ್ ಕಟ್ಟೆಯಿಂದ ಆಸೆಗೊಬ್ಬ ಮೈಸಗೊಬ್ಬ ಚಿತ್ರದ ಹಾಡನ್ನ ಬಹುದಿನಗಳ ನಂತರ ಕೇಳಿ ತುಂಬಾ ಖುಷಿಯಾಯ್ತು ಅಂತ ಇದ್ದಾರೆ. ಮತ್ತೊಂದು ಬ್ಯೂಟಿಫುಲ್ ಗೀತೆ, ಅದಾದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ.

ಕುಮಾರಸ್ವಾಮಿಯವರು ಮೈಸೂರಿನಿಂದ. ಇವತ್ತಿನ ಹಾಡುಗಳು ಚೆನ್ನಾಗಿದೆ, ಕಣ್ಣಿನ ಬಗ್ಗೆ ಮಾತುಗಳು ಚೆನ್ನಾಗಿದೆ, ಭಾವಗೀತೆಗಳನ್ನ ಕೇಳಿದ್ವಿ, ಅದು ಚೆನ್ನಾಗಿತ್ತು. ಕಣ್ಣನ್ನ ಮನುಷ್ಯ ಎಲ್ಲದಕ್ಕೂ ಬೆಳೆಸ್ತಾನೆ. ಪ್ರೇಮ ಪ್ರೀತಿ ಮಾಡಬೇಕು ಅಂದಾಗ ಅವನು ಯಾವ ಕ್ಷಣದಲ್ಲಿ ಬೇಕಾದರೂ ಕಣ್ಣೇ ಅಲ್ವಾ ಮುಖ್ಯ ಆಗೋದು. ಮಧುರವಾದ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ರೆ ಅರ್ಥಪೂರ್ಣವಾಗಿದೆ ನೀವು ಮಾತಾಡ್ತಾ ಇರೋದಕ್ಕೂ, ಆ ಗೀತೆಗಳಿಗೂ ಧನ್ಯವಾದ ಅಂತ ಹೇಳ್ತಾ ಇದ್ರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಕಣ್ಣೋಟ ಬಗ್ಗೆ ಚೆನ್ನಾಗಿದೆ ಮಾಹಿತಿ. ಎಸ್, ಫಸ್ಟ್ ಕಣ್ಣು ಇಸ್ ಆಲ್ವೇಸ್ ತಾಯಿಯ ಕಣ್ಣಲ್ಲಿ ನಾವು ಏನು ಬಹಳ ಸೇಫ್ ಆಗಿರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾರು? ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ. ಮೊದಲು ಅಲ್ಲಿಂದ ಆರಂಭ ಆಗಿ ನಂತರ ಪ್ರೀತಿಗೆ ಬೀಳ್ತೀವಿ, ಆ ರೀತಿಯ ಕಣ್ಣೋಟಕ್ಕೆ ಸಾಕ್ತೀವಿ ಅಂತ ಇದ್ದಾರೆ. ಹಾಡುಗಳು ಚೆನ್ನಾಗಿದೆ, ಕಾರ್ಯಕ್ರಮ ಚೆನ್ನಾಗಿದೆ, ಕಣ್ಣೋಟದ ಮಾತು ಚೆನ್ನಾಗಿದೆ ಅಂತ ಇದ್ದಾರೆ ಸ್ನೇಹಿತರು. ಯಾರು ಯಾರು? ಕಲ್ಲತ್ತಮ್ಮನಹಳ್ಳಿಯಿಂದ ಮಂಜುನಾಥ ಅಪಿಯವರ ಸಂದೇಶ ಅದಾಗಿತ್ತು. ಪ್ರೇಮ ನಿನಾದಲ್ಲಿ ಎಲ್ಲ ಹಾಡುಗಳು ಚೆನ್ನಾಗಿದೆ ಅಂತ ವಿರೂಪಾಕ್ಷ ಕಾವ್ಯ ರೇಣಿಕ ರುದ್ರಪ್ಪ ಮಡಿವಾಳರ ಇಂದರಿಗೆ ಕೊಪ್ಪಳದಿಂದ ಹೇಳ್ತಾ ಇದ್ದಾರೆ. ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರದಿಂದ. ನಮ್ಮ ಟೀಚರ್ ಹೇಳ್ತಾ ಇದ್ರು, ಯಾರಾದರೂ ಕಣ್ಣು ಹಾಕಿದ್ರೆ ಕಣ್ಣು ತೆಗಿತೀನಿ ಅಂತ. ಈ ಪ್ರೀತಿಗೆ ಕಣ್ಣಿಲ್ಲ, ಹಾಡನ್ನು ಪ್ರಸಾರ ಮಾಡುವರ ಅಂತ ಇದ್ದಾರೆ. ಪ್ರಜ್ಞಾ ಭಟ್ಟ ಭರತನಹಳ್ಳಿಯಿಂದ, ಮೊದಲ ನೋಟ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಸರ್, ಆ ವಾರೆ ನೋಟ ಎಷ್ಟು ಚೆಂದ, ಕಣ್ಣಲ್ಲೇ ನನ್ನ ಚಿತ್ರ ಬರೆದವನು ಹಾಡು ನೆನಪಾಗ್ತಿರುತ್ತೆ ಅಂತ ಇದ್ದಾರೆ. ಕಾರ್ಯಕ್ರಮದಲ್ಲಿ ಹಾಡುಗಳು ತುಂಬ ಚೆನ್ನಾಗಿದೆ, ಹಳೆಯ ದಿನಗಳು ನೆನಪಾಗ್ತಾ ಇದೆ ಅಂತ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎಸ್ ಬಡಾವಣೆ ಹೊಸದುರ್ಗದಿಂದ ಹೇಳ್ತಾ ಇದ್ದಾರೆ. ಅದೇ ಅಲ್ವಾ ಆರಂಭದಲ್ಲೇ ಹೇಳಿದೆ, ಕಣ್ಣೋಟಕ್ಕೆ ಸೋಲದೆ ಇರೋರು ಯಾರಿದ್ದಾರೆ? ಕಣ್ಣೋಟದಲ್ಲೇ ಆಳವಾಗಿ ಎಲ್ಲವನ್ನ ನಾವು ಅರ್ಥ ಮಾಡ್ಕೊಬಿಡಬಹುದು. ಯಾರೋ ಒಬ್ರು ಏನು ಹುಷಾರಿಲ್ಲ ಇದ್ರು ಕೂಡ ನಾನು ಹುಷಾರಾಗಿದ್ದೀನಿ, ಮನಸ್ಸಲ್ಲಿ ದುಃಖ ಇದ್ರು ಕೂಡ ಇಲ್ಲ ನಾನು ಆರಾಮಾಗಿದ್ದೀನಿ ಅಂತ ಹೇಳಿದ್ರು ಕೂಡ ಅವರ ಕಣ್ಣೋಟದಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಂಡ್ಬಿಡಬಹುದು. ಅದೇ ನೋಡಿ ಕಣ್ಣೋಟಕ್ಕಿರುವಂತಹ ಶಕ್ತಿ, ಆಳವಾದ ಕಣ್ಣೋಟ ಆತ್ಮದ ಕನ್ನಡಿ ಇದ್ದ ಹಾಗೆ.

ವೆಲ್ ಕಣ್ಣೂಟ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಜಸ್ಟ್ ಯುವರಿಸ್ ಕವನ ಅವಳ ಓರಿನೋಟಕ್ಕೆ ನಾಮನಿಸೋತೆ ಮದುವೆಯೂ ಅದೇ. ಆದರೆ ಮದುವೆಯಾದ ನಂತರ ತಿಳಿಯಿತು ಆ ಓರೆ ನೋಟದ ಕಣ್ಣುಗಳು ಇಂದು ನಮ್ಮ ಸಂಸಾರವನ್ನು ಕಾಪಾಡುತ್ತಿದೆ, ಹಾಗೆ ನನ್ನನ್ನು ಹೆದರಿಸಿ ಇಟ್ಟಿದೆ ಅಂತ ಸುಮ್ಮನೆ ತಮಾಷೆಗೆ ಒಂದು ಹ್ಯೂಮರಸ್ ಕವನ ಬರೆದಿದ್ದೀನಿ ಅಂತ ಶ್ರೀನಿವಾಸ್ ಅವರು ಮಹಾಲಕ್ಷ್ಮೀಪುರಂ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಸರ್ ನೋಡ್ರಿ, ನಿಮ್ಮ ಕಣ್ಣು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಸಾಕು ಕಣ್ಣು ಸರ್, ಸಾಕು ಸರ್, ಅದೇ ಒಂದು ಬೆಸ್ಟ್ ಪಿಕಪ್ ಲೈನು. ಹುಡುಗಿರು ಫಿದಾ ಆಗಿ ಬಿದ್ದು ಹೋಗ್ತಾರೆ ಅಂತ ಸ್ನೇಹಿತರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಇವತ್ತಿನ ಹಾಡುಗಳು ಕಣ್ಣೋಟದ ಮಾತುಗಳು ತುಂಬಾ ಚೆನ್ನಾಗಿತ್ತು, ಧನ್ಯವಾದ ಅಂತ ರಾಜರಾಮ್ ವಸುದ ಮಂಜೇಶ್ವರ ಕಾಸರಗೋಡಿನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ನನ್ನವಳ ಕಣ್ಣೋಟ ನಾಚಿ ನೀರಾಗಿಸುವಂತೆ ಮನವ ತಣಿಸುವಂತೆ ವರ್ಣಿಸಲಾಗದವಳು ನನ್ನವಳು ಶ್ರೀಮತಿ ಅಂತ ಅವರ ಹೆಂಡತಿಯನ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ ಗಂಗಾಧರ ದೇಸನಿಗೆ ಅವರು. ಮೇಡಮ್ ಕೇಳಿಸ್ಕೊತಾ ಇದ್ರೆ ಅನ್ಸುತ್ತೆ ರೇಡಿಯೋ ನೋಡಿ, ನಿಮ್ಮ ಪತಿಯವರು ಎಷ್ಟು ಚಂದದ ಸಾಲುಗಳನ್ನ ನಿಮ್ಗಾಗಿ ಬರೆದಿದ್ದಾರೆ. ಒಂದು ಸ್ಪೆಷಲ್ ಸ್ವೀಟ್ ಮಾಡ್ಬಿಡಿ ನಾಳೆ ಹೇಳ್ತೀನಿ ಅವ್ರಿಗೆ. ಹೌದು, ನನ್ನ ಬಾಲ್ಯದ ತುಂಟಾಟದ ದಿನಗಳ ನಂತರ ಪ್ರಮೋಷನ್ ಆದಾಗ ಕಣ್ಣುಗಳು ಬಹುತೇಕ ಸಾರಿ ನನ್ನ ಮಾತುಗಳನ್ನ ಕೇಳ್ತಾನೆ ಇರಲಿಲ್ಲ, ಜೊತೆಯಲ್ಲಿರುವ ನನ್ನ ಮನಸ್ಸು ನನ್ನ ಮಾತನ್ನ ಕೇಳ್ತಿರ್ಲಿಲ್ಲ, ಎಲ್ಲ ಕಂಟ್ರೋಲ್ ತಪ್ಪಿದ್ವು ಅಂತ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ತಮ್ಮ ಯೌವನದ ದಿನಗಳನ್ನ ನೆನಪಿಸ್ಕೋತಾ ಇದ್ದಾರೆ. ಕೌಸಲ್ಯ ಅವರು ಬನಶಂಕರಿಯಿಂದ ಕಣ್ಕಣ್ಣ ಸಲಿಗೆ ಹಾಡಿವೆ ಅಂತ ಹೇಳ್ತಾ ಇದ್ದಾರೆ. ಆ ಹಾಡನ್ನ ನವಗ್ರಹ ಚಿತ್ರದ್ದು ಆರಂಭದಲ್ಲೇ ಪ್ರಸಾರ ಮಾಡಿದೆ. ವಾಣಿಶಿಯವರು ಧಾರವಾಡದಿಂದ ಹಾಡುಗಳು ಚೆನ್ನಾಗಿದೆ ಅಂತ ಇದ್ದಾರೆ. ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದಾರೆ, ಈಗಷ್ಟು ಟ್ಯೂನ್ ಮಾಡಿದೆ ಅಂತ ಇದ್ದಾರೆ. ನಾವು ಮಾತಾಡ್ತಾ ಇರೋದು ಕಣ್ಣ ಸಲಿಗೆ ಕಣ್ಣೋಟದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಶಾಂತಾಚಾರ ಬಡಿಗೇರ ಕೊಕ್ಕನೂರಿನಿಂದ ಕಣ್ಣೋಟ ತುಂಬ ಚೆನ್ನಾಗಿದೆ ಅಂತ ಇದ್ದಾರೆ. ವಿಷಯಗಳು ಹಾಡುಗಳು ಚೆನ್ನಾಗಿದೆ ಅಂತ ಸುಮಿತ್ರಾ ಗುಣಶೇಖರ್ ಮಡಿವಾಳದಿಂದ ಹೇಳ್ತಾ ಇದ್ದಾರೆ. ಕಣ್ಣುಗಳ ಮಾತು ಮೌನವನ್ನಷ್ಟೇ, ಅದನ್ನರಿತ ಪ್ರೇಮಿ ಮೌನವಾಗಿಯೇ ಕಣ್ಣಲ್ಲೇ ಸಮ್ಮತಿ ಪಡೆಯಬೇಕು, ಬೇರೆಯವರಿಂದ ಕೇಳಿ ತಿಳಿದರೆ ಪ್ರೇಯಸಿಯ ಕಣ್ಣಲ್ಲೇ ದ್ವೇಷ ಕಾಣುತ್ತೆ ಅಂತ ಈ ಹರಿಹರನ್ ಅವರು ಹೇಳ್ತಾ ಇದ್ದಾರೆ. ಹನುಮಂತ ಸಾಗರ

ಬೆಂಚಿಂದ ಸೂಪರ್ ಅಂತ ಆದರೆ ತಪ್ಪೇಸ್ವಾಮಿ ಬೈಯಪ್ಪನಹಳ್ಳಿಯಿಂದ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಒಂದಷ್ಟು ಚಂದದ ಸಾಲುಗಳನ್ನ ಕೂಡ ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಈ ಒಂದು ಗೀತೆಯ ನಂತರ.

ಸಮಯ 10:58 ಸಮಯ ಹೇಗೋಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಪ್ರೇಮ ನಿನಾದ ಕೇಳ್ತಾ ಇದ್ದೀರಾ. ಪ್ರೇಮ ನಿನಾದದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಕಣ್ಣೋಟದ ಒಂದಷ್ಟು ಕವಲು ದಾರಿಗಳ ಬಗ್ಗೆ ನಾವೆಲ್ಲರೂ ಮಾತಾಡಿದ್ವಿ. ನೀವು ಕೂಡ ಕಣ್ಣಲೇ ಕಣ್ಣಲೇ ಪ್ರೀತಿಯ ಹೇಳಲೆ ಅಂತ ನಿಮ್ಮ ಕಣ್ಣೋಟದ ಪ್ರೀತಿಯ ಕಥೆಗಳನ್ನು ಕೂಡ ನನ್ನ ಜೊತೆ ಹಂಚಿಕೊಂಡ್ರೆ ಒಂದಷ್ಟು ಚಂದದ ಕಥೆಗಳನ್ನ ನನಗೆ ಓದೋದಕ್ಕೆ ಅವಕಾಶ ಸಿಕ್ತು. ಅದನ್ನು ಕೂಡ ನಿಮಗೂ ಓದಿ ತಿಳಿಸಿದ್ದೀನಿ. ಇನ್ನಷ್ಟು ಸಂದೇಶಗಳು ಇದೆ.

ಕಣ್ಣೋಟದ ಬಗ್ಗೆ ಚೆನ್ನಾಗಿತ್ತು ಮಾತುಗಳುಗಳೇ ಅಂತ ಹೇಳ್ತಾ ಇದ್ರೆ, ವರ್ಷಗಳು ಹೋಗ್ಲಿ ಶತಮಾನಗಳು ಹೋಗ್ಲಿ, ಒಂದು ಕಣ್ಣೋಟ ಮಾತ್ರ ಕಥೆಯನ್ನ ಬದಲಾಯಿಸಬಹುದು, ಕಣ್ಣೋಟ ನೆನಪಿನಲ್ಲಿ ಉಳ್ಕೋಬಹುದು. ಆಗ್ಲೇ ಹೇಳಿದಾಗೆ ಬರೀ ಕಣ್ಣೋಟದಿಂದಲೇ ರಾಜರು ಮಹಾರಾಜರು ಎಂತೆಂಥವರೋ ಕಣ್ಣೋಟದಲ್ಲೇ ಸೋತು ಪ್ರೀತಿಯಲ್ಲಿ ಬಿದ್ದಿರೋದು ಉಂಟಲ್ವಾ? ಯಸ್, ದಟ್ ಇಸ್ ದ ಪವರ್ ಆಫ್ ಕಣ್ಣೋಟ. ಸೊ ನೆಕ್ಸ್ಟ್ ಟೈಮು ನೀವು ಯಾರನ್ನಾದ್ರೂ ನೋಡೋದಾದ್ರೆ ಕಣ್ಣಲ್ಲಿ ಪವರ್ಫುಲ್ ಆಗಿ ನೋಡಿ ಆಯ್ತಾ, ಯಾಕಂದ್ರೆ ಕಣ್ಣಿನ ಶಕ್ತಿ ಅಗಾಧವಾದದ್ದು. ಕಾಲೇಜಲ್ಲಿ ಕಣ್ಣೋಡ್ಸೋದನ್ನ ನೆನಪು ಕಣ್ಣೋಡಿತಾ ಇದ್ದೆ ಸರ್, ಅದನ್ನ ನೆನಪು ಮಾಡಿಬಿಟ್ರಿ ನೀವು ಅಂತಂದ್ರೆ ಓಕೆ. ಈಗಲೂ ಕೂಡ ಕಣ್ಣೋಡಿಬೋದು, ಕಣ್ಣೋಡಿರಿ, ಕಾರ್ಯಕ್ರಮ ಚೆನ್ನಾಗಿತ್ತು, ಕಣ್ಣೋಟದಿಂದಲೇ ಹೃದಯ ಅರಳತ್ತೆ ಅಂತ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ಕೊಡಿದ್ದಾರೆ. ಸೊ ಈಗ ನಾವು ಕಾರ್ಯಕ್ರಮನ ಮುಕ್ತಾಯ ಮಾಡುವಂತಹ ಸಮಯ, ಕಣ್ಣೋಟದ ಬಗ್ಗೆ ಮಾತಾಡಿದ್ವಿ, ಸಂದೇಶ ಕಳಿಸ್ಕೊಟ್ಟ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಸೊ ಸಮಯ ಎಲ್ಲವನ್ನ ಏನು ಅಳಿಸಬಹುದು, ಆದರೆ ಪ್ರೀತಿಯ ಕಣ್ಣೋಟವನ್ನು ಮಾತ್ರ ಅಳಿಸೋದಕ್ಕೆ ಆಗೋದಿಲ್ಲ. ಯಾಕಂದರೆ ಕಣ್ಣೋಟ ಕೇವಲ ನೆನಪು ಅಲ್ಲ, ಅದೊಂದು ಅನುಭವ. ಸಮಯ ಆಗ್ತಾ ಇದೆ 11 ಗಂಟೆ, ಈಗ ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ತ್ರಿರಾಷ್ಟ್ರ ಪ್ರವಾಸದ ಮೊದಲ ಚರಣದ ಭಾಗವಾಗಿ ಇಂದು ಇಂಡೋನೇಷ್ಯಾದ ಜಕಾರ್ತಾಕ್ಕೆ ತಲುಪಿದರು. ವಿಮಾನ ನಿಲ್ದಾಣದಲ್ಲಿ ಅವರನ್ನು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಬರಮಾಡಿಕೊಂಡರು. ಬಳಿಕ ಪ್ರಧಾನಿ ರಾಮಾಯಣ ಆಧಾರಿತ ಇಂಡೋನೇಷ್ಯಾದ ಸಾಂಪ್ರದಾಯಿಕ ವಾಯಾಂಗ್ ಕುಲಿತ್ ಛಾಯಾ ಕರಕುಶಲ ಗೊಂಬೆಯಾಟದ ಪ್ರದರ್ಶನವನ್ನು ವೀಕ್ಷಿಸಿದರು. ಸುಧಾರಣೆಗಳು, ಡಿಜಿಟಲೀಕರಣ ಮತ್ತು ವೃತ್ತಿಪರ ನಿರ್ವಹಣೆಯ ಮೂಲಕ ದೇಶದ ಸಹಕಾರ ಚಳವಳಿ ವಿಸ್ತರಣೆಯ ಹೊಸ ಹಂತವನ್ನು ಪ್ರವೇಶಿಸುತ್ತಿವೆ ಎಂದು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಗಡಿ ರಸ್ತೆಗಳ ಸಂಸ್ಥೆ ಬಿಆರ್ಒದಲ್ಲಿ ನಡೆದಿದೆ ಎನ್ನಲಾದ ನಿಧಿ ದುರುಪಯೋಗಕ್ಕೆ ಸಂಬಂಧಿಸಿದಂತೆ ಕೇಂದ್ರೀಯ ತನಿಖಾ ದಳ ಸಿಬಿಐ ಇಂದು ದೇಶದ 11 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 26 ಸ್ಥಳಗಳಲ್ಲಿ ವ್ಯಾಪಕ ಶೋಧ ಕಾರ್ಯ ನಡೆಸಿದೆ. ಮಾಜಿ ಉಪಪ್ರಧಾನಿ ಡಾ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿರುವ ಪ್ರತಿಮೆಗೆ ಇಂದು ಮಾಲಾರ್ಪಣೆ ಮಾಡಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ಕೆಎಚ್ ಮುನಿಯಪ್ಪ, ಡಾ ಯತೀಂದ್ರ ಸಿದ್ದರಾಮಯ್ಯ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಿದರು. ಹಾವೇರಿ ಜಿಲ್ಲೆಯಲ್ಲಿ ಕೈಗೊಂಡಿರುವ ಮೋಡ ಬಿತ್ತನೆಗೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಇಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಮಾಜಿ ಸಚಿವ ಎಚ್ಕೆ ಪಾಟೀಲ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಹಾವೇರಿ ಜಿಲ್ಲೆಯಾದ್ಯಂತ 3 ದಿನಗಳ ಕಾಲ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಮೈಸೂರು ದಸರಾದಲ್ಲಿ ಕಂಬಳ ಆಯೋಜಿಸುವ ಚಿಂತನೆ ಸರಿಯಲ್ಲ ಎಂದು ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ತಿಳಿಸಿದ್ದಾರೆ. ಕಂಬಳ ಕರಾವಳಿ ಜಿಲ್ಲೆಯ ಸಂಪ್ರದಾಯವಾಗಿದ್ದು ಪರಂಪರಾಗತ ಆಚರಣೆಯಾಗಿದೆ. ಹೀಗಾಗಿ ಇಂತಹ ಆಚರಣೆಯನ್ನು ಮೈಸೂರಿನಲ್ಲಿ ವಾಣಿಜ್ಯೀಕರಣವಾಗಿಸುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆರ್ಲಿಂಗ್ಟನ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ. ಶುಭರಾತ್ರಿ.

ಎಲ್ಲರೂ ಶುಭರಾತ್ರಿ ಅಂತ ಇದ್ರ, ಶುಭರಾತ್ರಿ ಅಂತ ಹೇಳಿ ನಾನು ಕೂಡ ಹೊರಡುವಂತಹ ಹೊತ್ತು. ಆದ್ರೆ ಹೊರಡೋಕ್ಕೂ ಮುಂಚೆ ಯಾವಾಗ್ಲೂ ಒಂದಷ್ಟು ಸಾಲಗಳನ್ನ ಹೇಳಿ ಹೋಗುವ ಹಾಗೆ, ಇವತ್ತು ಹೊತ್ತು ತಂದಿರುವಂತಹ ಸಾಲಗಳು ರವಿ ಬೆಳಗರಿ ಅವರದ್ದು. ಎಷ್ಟೋ ಸಲ ನಾಳೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ನಮ್ಮ ಗೊಟ್ಟು ಭರವಸೆ ನಮ್ಮ ಪ್ರತಿನಿತ್ಯದ ಇವತ್ತುಗಳನ್ನ ಹಾಳು ಮಾಡ್ತಾ ಹೋಗಿರುತ್ತೆ. ಗಮನಿಸ್ಕೊಳ್ಳಿ, ನಾಳೆ ಮಾಡೋಣ, ನಾಳೆ ಓದೋಣ, ನಾಳೆ ರಜೆ ಹಾಕ್ಕೊಳ್ಳೋಣ, ನಾಳೆ ಸಾಲ ತೀರಿಸ್ಕೊಳ್ಳೋಣ, ನಾಳೆ ರಾಜಿ ಮಾಡ್ಕೊಳ್ಳೋಣ.

ನಾಳೆಯಿಂದ ಪರೀಕ್ಷೆಗೆ ಸಿದ್ಧತೆ ಪ್ರಾರಂಭಿಸೋಣ, ನಾಳೆಯಿಂದ ಕುಡಿತಾ ಬಿಡೋಣ. ಹೀಗೆ ನಾಳೆಯ ಬಗ್ಗೆ ಹೋಪ್ ಇಟ್ಕೋತಾನೆ ನಾವು ನಮ್ಮ ಇವತ್ತುಗಳ ಮೇಲೆ ಚಪ್ಪಡಿ ಎಳೆದು ಬಿಟ್ಟಿರ್ತೇವೆ. ಇದಾಗಿದ್ದು ರವಿ ಬೆಳಗೆರೆಯವರ ಸಾಲೆಗಳು. ಶುಭರಾತ್ರಿ ಅಂತ ಹೇಳ್ತಾ ಇದ್ರೆ ಪ್ರತಿಯೊಬ್ಬರಿಗೂ ಕೂಡ ಶುಭರಾತ್ರಿ. ಮತ್ತೆ ಸಿಗೋಣ, ಮತ್ತೆ ಸಿಗೋವರೆಗೂ ಏನು ಮಾಡಬೇಕು, ನೀವನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥ್. ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೇಮ.